ಆಕಾಶವಾಣಿ ವಿಜಯಪುರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇಂದು 2026 ಇಸ್ವಿ ಮೇ ತಿಂಗಳಿನ 28 ತಾರೀಕು ಗುರುವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಕುಮಾರ್ ಶೇಖ್ದಾರ್ ಮಾಡುವ ಬೆಳಗಿನ ನಮಸ್ಕಾರಗಳು.

ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಗ್ಗೆ 6:10 ನಮ್ಮ ನಿಲಯದಿಂದ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಸೈಯದ್ ಜಮೀರ್ ಉಲ್ಲಾ ಶರೀಫ್ ಅವರಿಂದ. 6:35 ರೈತರಿಗೆ ಸಲಹೆ. 6:40 ಜನಪದ ಸಂಗೀತ. 6:45 ಪ್ರಾಯೋಜಿತ ಕಾರ್ಯಕ್ರಮ ಸೇವಾ ಚಟುವಟಿಕೆಗಳ ಕುರಿತು ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ತಿಪಟೂರು ತಾಲೂಕು ಶ್ರೀ ಕೆರೆಗೋಡೆ ರಂಗಾಪುರ ಶ್ರೀಮಠ. 6:50 ಜನಪದ ಸಂಗೀತ ನಮ್ಮ ನಿಲಯದಿಂದ ಪ್ರಸಾರವಾಗಲಿದೆ. ಇಂದು ಬೆಳಗ್ಗೆ 7:00 to 7:30 ಸೇವಾ ಮಾಹಿತಿ. ಇಂದು ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ

ಬಾಲಕಿಯರ ವಸತಿ ಶಾಲೆ ಕಲಬುರಗಿ. ಇಂದು ಬೆಳಗ್ಗೆ 7:45, 8:30 ಮತ್ತು 9:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಇಂದು ಬೆಳಗ್ಗೆ 9:00 ನಮ್ಮ ನಿಲಯದಿಂದ ಮಿಶ್ರಗೀತೆಗಳು, 10:00 to 12:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಮಡಿಕೇರಿ ಅಹಮದೀಯ ಮುಸ್ಲಿಂ ಸಂಘಟನೆಯ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ, ನಿರ್ವಹಣೆ ಪಿಎಂ ಜಗದೀಶ್. ಇಂದು ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆಯಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ಮೂರ್ಛೆ ರೋಗ ಕುರಿತು ಸಂದರ್ಶನ, ಸಂದರ್ಶಕರು ಮಹೇಶ್ ಎಚ್.ಎಂ. ಮಧ್ಯಾಹ್ನ 1:00 ಪ್ರಗತಿಪಥ. ಮಧ್ಯಾಹ್ನ 1:20 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಇಂದು ಮಧ್ಯಾಹ್ನ 2:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ನೇಹ ಭಾರತಿ. ಮಧ್ಯಾಹ್ನ 3:00 ಸಂಜೆ 5:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇನ್ನು ಸಂಜೆ ಕಾರ್ಯಕ್ರಮಗಳಲ್ಲಿ ಇಂದು ಸಂಜೆ 5:00 ನಮ್ಮ ನಿಲಯದಿಂದ ಸವಿಗಾನ, ಮಧ್ಯಾಹ್ನ 5:55 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಪ್ರಸಾರವಾಗುವುದು. 6:10 ಇಂದು ಸಂಜೆ ಮತ್ತು ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. 6:15 ಸೇವಾ ಚಟುವಟಿಕೆಗಳ ಕುರಿತು ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯದ ತಿಪಟೂರು ತಾಲೂಕಿನ ಶ್ರೀ ಕೆರೆಗೋಡೆ ರಂಗಾಪುರದ ಶ್ರೀಮಠ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕಿಸಾನವಾಣಿಯಲ್ಲಿ ಸಾವಯವ ಸಮಗ್ರ ಕೃಷಿಯ ಅನುಭವ ಕುರಿತು ಇಂಡಿ ತಾಲೂಕಿನ ಅಥರ್ಗಾ ಗ್ರಾಮದ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಯುವ ರೈತರಾದ ಬಸೀರಮ್ಮದ್ ಬಳಗಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಿದ್ದರಾಯ್ ಸಾಳುಂಕಿ. ಇಂದು ರಾತ್ರಿ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಬಹುದು. ರಾತ್ರಿ 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 8:30 ಪುಷ್ಪಹಾರ್. ರಾತ್ರಿ 9:15 ಸ್ಪಾಟ್ಲೈಟ್. ರಾತ್ರಿ 9:30 ಇಂಪಾರ್ಟೆನ್ಸ್ ಆಫ್ ಮೈಂಡ್ಫುಲ್ ಟೀಚರ್ಸ್ ಇನ್ 2026 ಕುರಿತು ಡಾಕ್ಟರ್ ಗಿರಿಜಾ ಶ್ರೀನಿವಾಸಲು ಅವರೊಂದಿಗೆ ಸಂದರ್ಶನ. ರಾತ್ರಿ 10:00 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇವಿಷ್ಟು ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈಗ ಸಮಯ 6:04:40. ಇನ್ನು ಮುಂದೆ ಸರಿಯಾಗಿ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಆರಂಭದಲ್ಲಿ ಆಲಿಸಿ ಅಲ್ಲಮ ಪ್ರಭು ಅವರ ರಚನೆ ದಿವ್ಯ ಸಂಪತ್ ಅವರ ಧ್ವನಿಯಲ್ಲಿ.

ವಿಜಯಪುರ ಆಕಾಶವಾಣಿಯಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 6:29:20 ಇನ್ನು ಮುಂದೆ ಸರಿಯಾಗಿ 6:30 ಕ್ಕೆ ಚಿಂತನ. ಡಾಕ್ಟರ್ ಸೈಯದ್ ಜಮೀರ್ ಅಹಮದ್ ಉಲ್ಲಾ

ವಿಜಯಪುರ ಆಕಾಶವಾಣಿಯಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 6:29:20 ಇನ್ನು ಮುಂದೆ ಸರಿಯಾಗಿ 6:30 ಚಿಂತನ ಡಾಕ್ಟರ್ ಸೈಯದ್ ಜಮೀರ್ ಅಹಮದ್ ಉಲ್ಲಾ ಶರೀಫ್ ಅವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.

0: ಅವಕಾಶವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಇಸ್ಲಾಂ ಧರ್ಮವು ಮುಸ್ಲಿಮರ ಮೇಲೆ ಕಡ್ಡಾಯಗೊಳಿಸಿರುವ 5 ಆಚರಣೆಗಳಲ್ಲಿ ಬಕ್ರೀದ್ ಹಬ್ಬವು ಒಂದು. ಇದು ಕೇವಲ ಸಂತೋಷವನ್ನುಂಟು ಮಾಡುವ ಉದ್ದೇಶದಿಂದ ಕೂಡದೆ ಧಾರ್ಮಿಕ ಸಂಪ್ರದಾಯದ ಶಾಶ್ವತ ರಕ್ಷಣೆಯ ಜವಾಬ್ದಾರಿಯನ್ನು ಹೊಂದಿದೆ. ಇಸ್ಲಾಂ ಧರ್ಮದ ಜಾಗತಿಕ ಪ್ರಮುಖ ಹಬ್ಬಗಳು 2 ಮಾತ್ರ. ರಂಜಾನ್ ಎಂದು ಕರೆಯುವ ಈದ್ ಉಲ್ ಫಿತರ್, ಬಕ್ರೀದ್ ಎಂದು ಕರೆಯುವ ಈದ್ ಉಲ್ ಅಜಾ. ಈ ಹಬ್ಬಗಳ ಆಚರಣೆ ಚಂದ್ರ ದರ್ಶನವನ್ನು ಅವಲಂಬಿಸಿವೆ. ಚಂದ್ರ ದರ್ಶನದ ಮಾರನೆಯ ದಿನ ರಂಜಾನ್ ಹಬ್ಬದ ಆಚರಣೆಯಾದರೆ ಚಂದ್ರ ದರ್ಶನದ 10ನೆಯ ದಿನ ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಬಕ್ರೀದ್ ಹಬ್ಬಕ್ಕೆ ಅರಬ್ಬಿ ಭಾಷೆಯಲ್ಲಿ ಈದ್ ಉಲ್ ಅಜಾ ಅಥವಾ ಈದ್ ಉಲ್ ಅಜುಹಾ ಎಂದು ಹೆಸರು. ಈ ಹಬ್ಬವು ಅರೇಬಿಕ್ ಕಾಲಮಾನದ 12ನೆಯ ತಿಂಗಳಾದ ದುಲ್ ಹಜ್ನ 10ನೆಯ ದಿನ ಬರುತ್ತದೆ. ರಂಜಾನ್ ಅಥವಾ ಈದ್ ಉಲ್ ಫಿತರ್ ಹಬ್ಬವು ತನ್ನು ಮನ ಪವಿತ್ರಗೊಳಿಸುವ ಆಚರಣೆಯಾದರೆ ಈದ್ ಉಲ್ ಅಜಾ ಪ್ರಾಣಿ ಬಲಿ ಮತ್ತು ಹಜ್ ಯಾತ್ರೆ ನಿರ್ವಹಿಸುವ ಹಬ್ಬವಾಗಿದೆ. ಈ 2 ಹಬ್ಬಗಳಲ್ಲಿ ಊರಿನವರೆಲ್ಲ ಒಂದಾಗಿ ಈದ್ಗಾ ಎಂಬ ಸ್ಥಳದಲ್ಲಿ ಸಾಮೂಹಿಕ ನಮಾಜ್ ಮಾಡಲು ಹೋಗುವುದು ವಿಶೇಷ. ಪ್ರಾಣಿ ಬಲಿಯ ಆಚರಣೆಯನ್ನು ಕುರ್ಬಾನಿ ಎಂದು ಕರೆಯಲಾಗುತ್ತದೆ. ಈ ಆಚರಣೆಯ ರೂಢಿಗೆ ಬರಲು ಕಾರಣವೆಂದರೆ ಇಸ್ಲಾಂ ಧರ್ಮದ ಅನುಸಾರ ಪ್ರವಾದಿಗಳಲ್ಲಿ ಒಬ್ಬರಾದ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಪ್ರಾಯದ ಮಗನಾದ ಇಸ್ಮಾಯಿಲ್ ಜಬಿಯುಲ್ಲಾರವರಿಗೆ ಒಮ್ಮೆ ಹೀಗೆ ಹೇಳಿದರು, ಮಗು, ನಾನು ಅಲ್ಲಾನಿಗೆ ಬಲಿಯರ್ಪಿಸಲಿಕ್ಕಾಗಿ ನಿನ್ನ ಕೊರಳು ಕೊಯ್ಯುತ್ತಿರುವುದನ್ನು ಕನಸಿನಲ್ಲಿ ಕಂಡೆನು, ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು ಎಂದು ಹೇಳು ಎಂದರು. ಅದಕ್ಕೆ ಮಗನು, ಅಪ್ಪ, ತಮಗೆ ಆಜ್ಞಾಪಿಸಲಾಗಿರುವುದನ್ನು ಮಾಡಿಬಿಡಿರಿ ಎಂದನು. ಅದರಂತೆ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಮಗನನ್ನು ಊರ ಹೊರಗೆ ಕರೆದುಕೊಂಡು ಹೋಗಿ ನೆಲದ ಮೇಲೆ ಮಲಗಿಸಿದರು. ಹರಿತ ಚೂರಿಯನ್ನು ಕುತ್ತಿಗೆಯ ಮೇಲಿಟ್ಟು ಕೊಯ್ಯಲು ಪ್ರಾರಂಭಿಸಿದ್ದಾಗ ಕುತ್ತಿಗೆ ಕೊಯ್ಯಲ್ಪಡಲೇ ಇಲ್ಲ. ಇಬ್ರಾಹಿಂ ಅಲೈಹಿಸ್ಸಲಾಂರವರಿಗೆ ಚೂರಿಯ ಮೇಲೆ ಅತಿಯಾದ ಸಿಟ್ಟು ಬಂದು ಅದನ್ನು ಸಮುದ್ರದಲ್ಲಿ ಎಸೆದರು. ಈ ಘಟನೆಯ ಹಿಂದಿನ ಉದ್ದೇಶ, ವಾಸ್ತವಿಕವಾಗಿ ಇಬ್ರಾಹಿಂ ಅಲೈಹಿಸ್ಸಲಾಂರವರಿಗೆ ತನ್ನ ಪ್ರಭು ಅಲ್ಲಾನ ಮೇಲಿದ್ದ ದೃಢ ವಿಶ್ವಾಸಕ್ಕೆ ಧಕ್ಕೆಯಾಗುವ ರೀತಿಯಲ್ಲಿ ತನ್ನ ಪುತ್ರ ವ್ಯಾಮೋಹವನ್ನು ನಿಯಂತ್ರಿಸುವುದಕ್ಕಾಗಿ ಮಾತ್ರ ಬಲಿದಾನದ ಈ ಘಟನೆ ನಡೆಯಿತು. ಅಲ್ಲಾನಿಗೆ ಇಬ್ರಾಹಿಂ ಅಲೈಹಿಸ್ಸಲಾಂರ ಕರ್ತವ್ಯ ನಿಷ್ಠತೆ ಕಂಡು ತೃಪ್ತಿಯಾದ ಕಾರಣ ಇಸ್ಮಾಯಿಲರ ಬಲಿದಾನಕ್ಕೆ ಬದಲು ಸ್ವರ್ಗದಿಂದ ಕುರಿಯೊಂದನ್ನು ಬಲಿದಾನ ಮಾಡಲು ಕಳುಹಿಸಲಾಯಿತು. ಈ ಘಟನೆಯು ಪ್ರಾಣಿ ಬಲಿದಾನದ ಆಚರಣೆಗೆ ಕಾರಣವಾಗಿ ಈದ್ ಉಲ್ ಅಜಾದ ಪ್ರಮುಖ ಸಂಪ್ರದಾಯವಾಯಿತು. ಈದ್ ನಮಾಜ್ನ ನಂತರ ಪ್ರಾರಂಭವಾಗುವ ಪ್ರಾಣಿ ಬಲಿದಾನವು 3 ದಿನಗಳವರೆಗೆ ನಡೆಯುತ್ತದೆ. ಆದ್ದರಿಂದ ಈ ಹಬ್ಬವನ್ನು ದೊಡ್ಡ ಹಬ್ಬವೆಂದು ಪರಿಗಣಿಸಲಾಗುತ್ತದೆ. ಬಲಿದಾನಕ್ಕಾಗಿ ಅರ್ಪಿಸಿದ ಪ್ರಾಣಿಯ ಮಾಂಸವನ್ನು 3 ಭಾಗವಾಗಿ ಮಾಡಲಾಗುವುದು. ಒಂದು ಭಾಗವನ್ನು ಬಡವರಿಗೆ ಹಂಚಿ ಮತ್ತೊಂದು ಸಂಬಂಧಿಕರಿಗೆ ನೀಡಲಾಗುವುದು. ಉಳಿದನ್ನು ಮನೆಯವರು ಉಳಿಸಿಕೊಳ್ಳಲಾಗುವುದು. ರಂಜಾನ್ ಹಬ್ಬದಲ್ಲಿ ಬಡ ಬಗ್ಗರಿಗೆ ಹಣ, ಧಾನ್ಯ, ವಸ್ತ್ರಗಳನ್ನು ದಾನ ಮಾಡುವ ಸಂಪ್ರದಾಯವಿದ್ದರೆ ಬಕ್ರೀದ್ನಲ್ಲಿ ಮಾಂಸದಾನದ ಸಂಪ್ರದಾಯವಿದೆ. ಮಾನವೀಯತೆಯ ಮಹತ್ವವನ್ನು ಸಾರುವ ಈ ಹಬ್ಬಗಳಲ್ಲಿ ದಾನ ಪ್ರದಾನ. ಈದ್ ಉಲ್ ಅಜಾ ಅಥವಾ ಬಕ್ರೀದ್ನ ಮತ್ತೊಂದು ಪ್ರಮುಖ ಆಚರಣೆ ಅನುಕೂಲಸ್ಥರು ಕಡ್ಡಾಯವಾಗಿ ಜೀವನದಲ್ಲಿ ಒಮ್ಮೆ ಹಜ್ ಯಾತ್ರೆ ಕೈಗೊಳ್ಳುವುದು. ಹಜ್ ನಿರ್ವಹಿಸುವ ಸಾಮರ್ಥ್ಯವಿದ್ದು ಅದನ್ನು ನಿರ್ವಹಿಸದೇ ಇರುವವರನ್ನು ಧರ್ಮಭ್ರಷ್ಟನೆಂದು ಪರಿಗಣಿಸಲಾಗುವುದು. ಮಕ್ಕಾ ನಗರದಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಕಟ್ಟಿದ ಪ್ರಾರ್ಥನಾಲಯವಿದೆ. ಇಬ್ರಾಹಿಂ ಅಲೈಹಿಸ್ಸಲಾಂರವರ ಭಕ್ತಿಪೂರ್ವ ಕಾಯಕವನ್ನು ಮೆಚ್ಚಿದ ಅಲ್ಲಾ

0: ಕಟ್ಟಡವನ್ನು ತನ್ನ ವಾಸಸ್ಥಳವೆಂದು ಸಾರಿದನು. ಅದನ್ನು ಕಾಬಾ ಎಂದು ಕರೆದು ಅದರೆಡೆಗೆ ಮುಖ ಮಾಡಿ ನಮಾಜ್ ಮಾಡುವಂತೆ ಆದೇಶ ನೀಡಿದನು. ಅದರಂತೆ ಮುಸ್ಲಿಮರು ಎಲ್ಲೇ ಇರಲಿ ನಮಾಜ್ ಮಾಡುವಾಗ ಪವಿತ್ರ ಕಾಬಾದ ಕಡೆ ಮುಖ ಮಾಡುವ ಸಂಪ್ರದಾಯ ಆಚರಿಸುತ್ತಾರೆ. ಹಜ್ ಯಾತ್ರೆ ಕೈಗೊಳ್ಳುವವರು ಅದೊಂದು ಸಾಂಪ್ರದಾಯಿಕ ಆಚರಣೆ ಎಂದು ಮಾತ್ರ ಭಾವಿಸದೆ ದುರ್ಭಾವನೆಯನ್ನು ತ್ಯಜಿಸಿ ಹಿಂಸೆಯನ್ನು ಬಾಹಿರಗೊಳಿಸಿ ನುಡಿ ನಡೆಗಳೆಲ್ಲರಲ್ಲೂ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದಾಗಿದೆ. ಈದ್ ಉಲ್ ಅಜಾ ಹಬ್ಬ ತ್ಯಾಗ ಬಲಿದಾನದೊಡನೆ ಸರ್ವಸ್ವವನ್ನೂ ಮರೆತು ಸಮರ್ಪಣಾ ಭಾವನೆಯನ್ನು ಸಾರುವ ಆಚರಣೆಯಾಗಿದೆ. ವಿಶ್ವ ಭ್ರಾತೃತ್ವವನ್ನು ಸಾರುವ ಹಜ್ ಯಾತ್ರೆಯ ಜೊತೆಯಲ್ಲಿ ಬಲಿದಾನದೊಡನೆ ಸರ್ವಸ್ವವನ್ನೂ ಮರೆತು ಸಮರ್ಪಣಾ ಮನೋಭಾವನೆಯನ್ನು ಸಾರುವ ಆಚರಣೆಯ ಹಬ್ಬವೇ ಬಕ್ರೀದ್.
1: ಡಾಕ್ಟರ್ ಸೈಯದ್ ಜಮೀರುಲ್ಲಾ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ
2: ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 6:35:15. ಇನ್ನು ಮುಂದೆ ಒಂದೆರಡು ವಾಣಿಜ್ಯ ಪ್ರಕಟಣೆಗಳು, ನಂತರ ರೈತರಿಗೆ ಸಲಹೆ ಪ್ರಸಾರವಾಗುವುದು.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ನಮಸ್ಕಾರ, ನಾನು ಡಾಕ್ಟರ್ ಎಸ್ ಎಂ ವಸ್ತ್ರದ್ ಅಂಥೇಳಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನ ಮತ್ತು ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಅಂದರೆ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷಾಲಯ ಕೇಂದ್ರವಿದ್ದು ರೈತರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕಂತ ನಾನು ಹೇಳ್ತೇನೆ. ಈ ನಮ್ಮ ಮಣ್ಣು ಪರೀಕ್ಷಾಲಯ ಕೇಂದ್ರದಲ್ಲಿ ನಾವು ರೈತರಿಗೆ ಮಣ್ಣಿನ ರಸಸಾರ ಮತ್ತು ಮಣ್ಣಿನ ಗುಣಮಟ್ಟ ಮತ್ತು ಮಣ್ಣಿನ ಅಲ್ಲಿರುವಂಥ ಪೋಷಕಾಂಶಗಳು ಯಾವಿದೆ ಮತ್ತು ಯಾವುಗಳ ಕೊರತೆ ಇದೆ ಅನ್ನೋದನ್ನು ನಾವು ಅನಲೈಸ್ ಮಾಡಿ ರೈತರಿಗೆ ಮಾಹಿತಿಯನ್ನು ಕೊಡ್ತೇವೆ. ಇದಲ್ಲದೆ ನೀರಿನ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದು ಸಹ ಮಾಹಿತಿಯನ್ನು ಕೊಡ್ತೇವೆ. ಇದನ್ನು ರೈತ ಬಾಂಧವರೆಲ್ಲರೂ ಉಪಯೋಗ ಮಾಡ್ಕೋಬೇಕು. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಭಾಳಷ್ಟು ಸಮಸ್ಯೆ ಏನಪ್ಪ ಅಂತಂದರೆ, ನಮ್ಮಲ್ಲಿ ಈ ರಸಸಾರ ಜಾಸ್ತಿ ಇದೆ ಭೂಮಿಯಲ್ಲಿ. ಮತ್ತು ನೀರಿನ ಬಗ್ಗೆ ಹೇಳಬೇಕಂದ್ರೆ, ನೀರಿನ ಗುಣಮಟ್ಟ ಕುಡಿಲಿಕ್ಕೆ ಅಷ್ಟು ಯೋಗ್ಯ ಅಲ್ಲ ಅಂತ ಹೇಳ್ಬೋದು. ಅಂದರೆ ಇಸಿ ಜಾಸ್ತಿ ಇರ್ತದೆ, ಉಪ್ಪಿನಂಶ ಜಾಸ್ತಿ ಇರೋದರಿಂದ ನಿಮ್ಮ ಬೆಳೆಗಳಿಗೆ ಸಹ ಹಾನಿ ಮಾಡ್ಬೋದು. ಅದಕ್ಕೆ ನೀವು ಯಾವುದಾದ್ರೂ ತೋಟಗಾರಿಕೆ ಬೆಳೆ ಮಾಡ್ತಾ ಇದ್ದರೆ ಮೊದಲು ದಯವಿಟ್ಟು ತಮ್ಮ ಮಣ್ಣು ಮತ್ತು ನೀರನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಂದು ಪರೀಕ್ಷೆ ಮಾಡಿಕೊಂಡು ಆಮೇಲೆ ಹಚ್ಚಿದ್ರೆ ಭಾಳಷ್ಟು ಒಳ್ಳೆಯದು. ಯಾಕಂದರೆ ಕೆಲವು ಬೆಳೆಗಳು ನಿಮಗೆ ಹೇಳಬೇಕಂದ್ರೆ ಬಾಳೆ ತೊಗರಿ, ನಿಂಬೆ ತೊಗರಿ, ಇವಕ್ಕೆಲ್ಲ ಏನಾಗದಲ್ಲ ನೀರಿನ ಉಪ್ಪಿನಂಶ ಜಾಸ್ತಿ ಇದ್ದರೆ ಬೇಗನೆ ಹಾನಿ ಆಗ್ತದೆ. ನೀವೆಲ್ಲ ಖರ್ಚು ಮಾಡಿ ಹಚ್ಚಿದ ನಂತರ ನಿಮಗೆ ಹಾನಿ ಆದ ನಂತರ ಇದು ಚೆಕ್ ಮಾಡೋದ್ರಿಂದ ಉಪಯೋಗ ಆಗಲ್ಲ. ಮೊದಲೇ ತಾವು ಹಚ್ಚು ಪೂರ್ವದಲ್ಲಿ ತಾವು ಯಾವುದಾದ್ರು ತೋಟಗಾರಿಕೆ ಬೆಳೆ ಮಾಡ್ತಿದ್ರೆ ಬೆಳೆ ಈ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಒಂದು ಸಾರ್ತಿ ತಮ್ಮ ಮಣ್ಣು ಮತ್ತು ನೀರನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪರೀಕ್ಷೆ ಮಾಡಿಸಿ ಆಮೇಲೆ ತಾವು ಅದಕ್ಕೆ ಸೂಕ್ತವಾದಂಥ ಬೆಳೆಗಳನ್ನು ಹಚ್ಚಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಸೊ ಇದಲ್ಲದೆ ನಮ್ಮಲ್ಲಿ ಈ ಸಿಗುವಂಥ ಪರಿಕರಗಳ ಬಗ್ಗೆ ಹೇಳಬೇಕಂದ್ರೆ, ನಮ್ಮಲ್ಲಿ ಈಗ ಮುಂಗಾರಿಯಲ್ಲಿ ನಾವು ತೊಗರಿ ಬೀಜೋತ್ಪಾದನೆ ಮಾಡಿದ್ದೇವೆ ರೈತರಿಗಾಗಿ. ಸುಮಾರು 500 ಕ್ವಿಂಟಲ್ನಷ್ಟು ತೊಗರಿ ತಳಿಗಳ ಬಗ್ಗೆ ಹೇಳಬೇಕಂದ್ರೆ GRG 152 ಇದೆ, ಆಮೇಲೆ TS 3R ಇದೆ, GRG 811. ಈ ಮೂರು ತಳಿಗಳ ಬೀಜಗಳು ಲಭ್ಯವಿರುತ್ತದೆ. ಮೇ 3ನೇ ವಾರದಿಂದ ರೈತರಿಗೆ ನಾವು ವಿತರಣೆಯನ್ನು ಮಾಡ್ತೇವೆ. ಸೊ ಇದನ್ನು ಸಹ ರೈತರು ಸದುಪಯೋಗ ಪಡಿಸ್ಕೋಬೋದು. ಇದಲ್ಲದೆ ಹೆಸರು ಸಹ ಲಭ್ಯವಿದೆ. ಹೆಸರು DGGV2 ಅಂಥೇಳಿ ಒಂದು ಹೊಸ ಹೆಸರಿನ ತಳಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಬಿಡುಗಡೆಯಾದಂಥ ತಳಿ ಇದು. ಸೊ ಇದರ ಬೀಜಗಳನ್ನು ನಾವು ಇಲ್ಲಿ ಉತ್ಪಾದನೆ ಮಾಡಿದ್ದೇವೆ. ಅದನ್ನು ಸಹ ರೈತರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಪಡೆದುಕೊಳ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ನನ್ನ ನಂಬರ್ ಬರ್ಕೋಬಹುದು ರೈತರು,

9448973685 9448973685 ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ವಿಜ್ಞಾನ ಕೇಂದ್ರದ ಪ್ರಯೋಜನವನ್ನು ತಾವು ದಯವಿಟ್ಟು ಪಡೆದುಕೊಳ್ಬೇಕು.

ವಿಜಯಪುರ ಆಕಾಶವಾಣಿಯಿಂದ ಜನಪದ ಸಂಗೀತವನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಸರಿಯಾಗಿ 6:45 ಪ್ರಾಯೋಜಿತ ಕಾರ್ಯಕ್ರಮ ಸೇವಾ ಚಟುವಟಿಕೆಗಳ ಕುರಿತು ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ತಿಪಟೂರು ತಾಲೂಕು ಶ್ರೀ ಕೆರೆಗೋಡೆ ರಂಗಾಪುರದ ಶ್ರೀಮಠ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್, ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972622390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ ಅನ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವು ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ. ಆ ಮುಖಾಂತರ ಪರಮಾತ್ಮ ಕೃಪೆಗೆ ಪಾತ್ರರಾಗಿ ಅಂತ

0: ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395. ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
2: ಆಕಾಶವಾಣಿ ವಿಜಯಪುರ, ಸಮಯ 6:50 ಇನ್ನು ಮುಂದೆ ಕೇಳಿ ಒಂದು ಜನಪದ ಗೀತೆ, ಮರಪ್ಪ ದಾಸರ್ ಅವರಿಂದ ಏಕತಾರಿ ಪದ.

ವಿಜಯಪುರ ಆಕಾಶವಾಣಿಯಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮರಪ್ಪ ದಾಸರ್ ಅವರಿಂದ ಏಕತಾರಿ ಪದಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 6:54:16. ಇನ್ನು ಮುಂದೆ ಸರಿಯಾಗಿ 6:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಈಗ ಸಮಯ ಬೆಳಗಿನ 7:01:26. ಇನ್ನು ಮುಂದೆ ಸರಿಯಾಗಿ 7:02 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.

0: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ.
1: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ, ಸಮೃದ್ಧವಾದ, ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

0: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
2: ಹೌದೆ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿ ಮಾತಿಗೂ ಬದ್ಧವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ಧಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ವಾರ್ತೆಗಳ ವಿವರ: ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ್ದ ಪ್ರತಿ ಮಾತಿಗೂ ಬದ್ಧವಾಗಿ ನಡೆಯುವ ಮೂಲಕ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯ ಸರ್ಕಾರದ 3 ವರ್ಷಗಳ ಸಾಧನೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡ ಅವರು, ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು, 4,26,00,000 ಪಡಿತರದಾರರು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ. ಪೌಷ್ಠಿಕ ಆಹಾರ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವತಿಯಿಂದ ನಡೆಸಲಾಗಿದ್ದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ 2025ನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಅವರು, ರಾಜ್ಯದ ಪ್ರತಿಯೊಂದು ಸಮುದಾಯದ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವ ಉದ್ದೇಶದಿಂದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ತಾವು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಆದೇಶಿಸಲಾಗಿತ್ತು. ಅನಂತರ ಬಂದ ಸರ್ಕಾರಗಳು ವರದಿ ಸ್ವೀಕರಿಸಲು ಹಿಂದೇಟು ಹಾಕಿದ್ದರಿಂದ ಸಮೀಕ್ಷೆ 1 ದಶಕಗಳಷ್ಟು ಹಳೆಯದಾಗಿ ಸ್ವೀಕಾರವಾಗದೆ ಉಳಿದಿತ್ತು. 2ನೇ ಬಾರಿಗೆ ಮುಖ್ಯಮಂತ್ರಿಯಾದ ನಂತರ ಇನ್ನಷ್ಟು ವೈಜ್ಞಾನಿಕವಾಗಿ ಮಾಹಿತಿ ಕಲೆಹಾಕಲು ಮರುಗಣತಿಗೆ ಆದೇಶ ನೀಡಿದ್ದೆ. ಇಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿದ್ದೇನೆ ಎಂದು ಹೇಳಿದರು. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಜನತೆಯ ಹಿತದೃಷ್ಟಿಯಿಂದ ಪಕ್ಷ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮನವಿ ಮಾಡಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಅವರು, ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ನಾಯಕರಾದ ರಾಹುಲ್ ಗಾಂಧಿ, ರಾಜ್ಯಸಭೆಯ 4 ಸ್ಥಾನಗಳು ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದ್ದು, ರಾಜ್ಯ ನಾಯಕರಿಂದ ಸೂಕ್ತ ಮಾಹಿತಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಎಂದರು. ಯಾವುದೇ ಸಂದರ್ಭವಾದರೂ ಅದನ್ನು ನಿಭಾಯಿಸಲು ಪಕ್ಷಕ್ಕೆ ಸಾಮರ್ಥ್ಯವಿದೆ. ಈವರೆಗೂ ನಾಯಕತ್ವದ ವಿಚಾರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ನಿಗದಿ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ಪರೀಕ್ಷಾ ವರದಿ ಬಂದಿದ್ದು ಅದು ಸಂಪೂರ್ಣವಾಗಿ ನೆಗೆಟಿವ್ ಎಂದು ದೃಢಪಟ್ಟಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ವ್ಯಕ್ತಿಯೊಬ್ಬರಿಗೆ ಎಬೋಲಾ ಸೋಂಕು ತಗುಲಿದೆ ಎಂದು ವರದಿಯಾದ ತಕ್ಷಣವೇ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳು ಮತ್ತು ವೈದ್ಯಕೀಯ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ತಜ್ಞ ವೈದ್ಯರು ಸಮಗ್ರ ಪರಿಶೀಲನೆ ಬಳಿಕ ಎಬೋಲಾ ಸೋಂಕಿನಿಂದ ವ್ಯಕ್ತಿ ಬಾಧಿತನಾಗಿಲ್ಲ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆ ನಮ್ಮ ಸರ್ಕಾರದ ಅತ್ಯುನ್ನತ ಆದ್ಯತೆಯಾಗಿದ್ದು

0: ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅವರು ಭರವಸೆ ನೀಡಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಎಂದು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಆಯೋಜಿಸಲಾಗಿದ್ದ ಮಾಧ್ಯಮ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ವಂಚಿತರಾಗಬಾರದು, ಅನರ್ಹ ಮತದಾರರು ಪಟ್ಟಿಯಲ್ಲಿ ಇರಬಾರದು ಎಂಬ ಉದ್ದೇಶದಿಂದ ಲೋಪದೋಷಗಳಿಲ್ಲದ ವಿನೂತನ ಸಮಗ್ರ ಮತದಾರರ ಪಟ್ಟಿಯನ್ನು ಸಿದ್ದಪಡಿಸುವುದೇ ಮತದಾರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ SIR 2026 ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರನಿಂದ ಅವರದ್ದೇ ಸಹಿಯಡಿ ಸಮಗ್ರ ಮಾಹಿತಿಯನ್ನು ಪಡೆದು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗುವುದು ಎಂದರು. ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುವ ಹೊಣೆ ಪ್ರತಿಯೊಬ್ಬ ಭಾರತೀಯನದ್ದಾಗಿದೆ. ಇದು ಕೇವಲ ಚುನಾವಣಾ ಆಯೋಗದ ಹೊಣೆಯಷ್ಟೇ ಅಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ 3 ಹಂತಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕೈಗೊಳ್ಳಲಾಗುತ್ತಿದ್ದು, ಮಾನ್ಯತೆ ಪಡೆದ ರಾಷ್ಟೀಯ ಹಾಗೂ ರಾಜ್ಯ ರಾಜಕೀಯ ಪಕ್ಷಗಳು ಬೂತ್ ಮಟ್ಟದ ಏಜೆಂಟ್ಗಳನ್ನು ನೇಮಿಸಿಕೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕ ಹಾಗೂ ಜನಸಹಭಾಗಿತ್ವದ ಕಾರ್ಯವಾಗಿದ್ದು, ಮತದಾರರು, ರಾಜಕೀಯ ಪಕ್ಷಗಳು ಮತ್ತು ಚುನಾವಣಾ ಸಿಬ್ಬಂದಿ ಎಲ್ಲರೂ ಸಹಕರಿಸಬೇಕು ಎಂದರು. ನಾಡಿನೆಲ್ಲೆಡೆ ಇಂದು ಈದ್ ಉಲ್ ಅಧಾ ಬಕ್ರೀದ್ ಹಬ್ಬವನ್ನು ಶ್ರದ್ದಾಭಕ್ತಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ದಿನದಂದು ಮುಸ್ಲಿಮರು ಈದ್ಗಾ ಮೈದಾನ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಇಸ್ಲಾಮಿ ಕ್ಯಾಲೆಂಡರಿನ ದುಲ್ಹಜ್ ತಿಂಗಳ 10ರಂದು ಈದ್ ಉಲ್ ಅಧಾ ಅಥವಾ ಬಕ್ರೀದ್ ಹಬ್ಬ ಆಚರಿಸಲಾಗುತ್ತದೆ. ದೇವರ ಆಜ್ಞೆಯನ್ನು ಪಾಲಿಸಲು ಪ್ರವಾದಿ ಇಬ್ರಾಹಿಂ ತಮ್ಮ ಏಕೈಕ ಪುತ್ರನನ್ನು ತ್ಯಾಗ ಮಾಡಲು ಇಚ್ಛಿಸಿದ್ದರ ಸ್ಮರಣಾರ್ಥ ಈದ್ ಉಲ್ ಅಧಾ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದೇ ಮಾಹಿತಿಯಲ್ಲಿ ಹಜ್ ಯಾತ್ರೆ ಕೂಡ ಕೈಗೊಳ್ಳಲಾಗುತ್ತದೆ. ಈ ಕುರಿತು ಮಾತನಾಡಿದ್ದಾರೆ ನವೀದ್ ಮುಲ್ಲಾ.
4: ಅಪ್ರತಿಮ ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ಈದ್ ಉಲ್ ಅಧಾ ಎಂದು ಕರೆಯಲ್ಪಡುವ ಬಕ್ರೀದ್ ಹಬ್ಬವನ್ನು ಇಸ್ಲಾಮಿ ಕ್ಯಾಲೆಂಡರಿನ 12ನೇ ತಿಂಗಳಾದ ಜಿಲ್ ಹಜ್ಜಾದ 10ನೇ ದಿನ ಆಚರಿಸಲಾಗುತ್ತದೆ. ಪರಮ ದಯಾಮಯಿ ಕರುಣಾಮಯಿಯಾದ ಅಲ್ಲಾಹನಿಗೆ ತ್ಯಾಪ್ತರಾಗಿದ್ದ ಪ್ರವಾದಿ ಹಜರತ್ ಇಬ್ರಾಹಿಂ ಅಲಹಿಸ್ಸಲಾಂರವರ ತ್ಯಾಗದ ಪ್ರತೀಕವಾಗಿ ಈ ಬಕ್ರೀದ್ ಹಬ್ಬ ಆಚರಣೆ ಶತಮಾನಗಳಿಂದ ನಡೆದು ಬಂದಿದೆ. ರಂಜಾನ್ ಹಬ್ಬಕ್ಕಿಂತ ಬಕ್ರೀದ್ ಹಬ್ಬ ಭಿನ್ನವಾಗಿದೆ. ರಂಜಾನ್ನಲ್ಲಿ ರೋಜಾ ಅಂದರೆ ಉಪವಾಸ ಹಾಗೂ ದಾನಕ್ಕೆ ಆದ್ಯತೆ ನೀಡಿದರೆ, ಬಕ್ರೀದ್ ಹಬ್ಬದಲ್ಲಿ ಕುರ್ಬಾನಿ ಬಲಿಕರ್ಮ ಹಾಗೂ ಪವಿತ್ರ ಹಜ್ ಯಾತ್ರೆ ಈ ಹಬ್ಬದ ಜೀವಾಳವಾಗಿದೆ. ಕುರ್ಬಾನಿ ಎಂಬುದು ತ್ಯಾಗದ ಉದ್ದೇಶದಿಂದ ನೀಡುವ ಬಲಿಕರ್ಮವಾಗಿದೆ. ಹಜ್ ಯಾತ್ರೆ ಬಕ್ರೀದ್ ಹಬ್ಬದ ತಿರುಳು. ಹಲವು ಷರತ್ತುಗಳಿಗೆ ಒಳಪಟ್ಟು ಕುರ್ಬಾನಿ ಹಾಗೂ ಹಜ್ ಯಾತ್ರೆ ಎಲ್ಲ ಮುಸ್ಲಿಮರ ಮೇಲೆ ಕಡ್ಡಾಯವಾಗಿದೆ. ವ್ಯಕ್ತಿಯ ಆರ್ಥಿಕ ಸದೃಢತೆ ಇವೆರಡಕ್ಕೂ ಬಹುಮುಖ್ಯ ಷರತ್ತುಗಳಾಗಿವೆ.
0: ಬಕ್ರೀದ್ ಹಬ್ಬದ ಪ್ರಯುಕ್ತ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ವಾಹನಗಳ ಸಂಚಾರ ಮಾರ್ಗ ತಾತ್ಕಾಲಿಕವಾಗಿ ಬದಲಾವಣೆ ಮಾಡಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಸಂಚಾರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಾರ್ಥನೆ ಮಾಡಲು ಬರುವ ಜನರ ವಾಹನಗಳಿಗೆ ನೆಹರು ಮೈದಾನ, ಎಂಟಿ ಮಿಲ್ ಗ್ರೌಂಡ್ ಹಾಗೂ ಹಳೆ ಹುಬ್ಬಳ್ಳಿ ಕೆಇಬಿ ಗ್ರಿಡ್ ಹತ್ತಿರ ತಾತ್ಕಾಲಿಕ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ವಿಶ್ವ ಪರಂಪರೆಯ ತಾಣವಾದ ಹಂಪಿಯಲ್ಲಿ ಉತ್ಖನನ ಜರುಗಿ ಇತ್ತೀಚೆಗೆ ಆಳ್ವಾರ್ ವಿಗ್ರಹಗಳು ದೊರೆತಿದ್ದು, ಈಗ ಹಜಾರರಾಮನ ದೇವಸ್ಥಾನದ ಆವರಣದಲ್ಲಿ ಚಪ್ಪಡಿ ಕಲ್ಲು ಹಾಸುವಾಗ ಕಾಮಗಾರಿಗಾಗಿ ಮಣ್ಣು ಅಗೆಯುತ್ತಿದ್ದಾಗ ಮತ್ತೆರಡು ಆಳ್ವಾರ್ ವಿಗ್ರಹಗಳು ಮತ್ತು ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಎಂದು ಕರೆಯಲಾಗುತ್ತಿದ್ದ ವ್ಯಾಡದ ಕಲ್ಲಿನ ಕೆತ್ತನೆಯ ಜೊತೆಗೆ ಕಿರುಗಾಲಿವೆ ಪತ್ತೆಯಾಗಿವೆ. ಹಜಾರರಾಮನ ದೇವಸ್ಥಾನದಲ್ಲಿ ವ್ಯಾಡಗಳು ಬರೀ ಭಿತ್ತಿಚಿತ್ರ ರೂಪದಲ್ಲಿ ಮಾತ್ರ ಇರುವುದಿಲ್ಲ, ಕೆತ್ತನೆಯ ರೂಪ ಪಡೆದು ದೇವಸ್ಥಾನದ ಮಹಾದ್ವಾರದಲ್ಲಿ ಇಡಲಾಗಿತ್ತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ಅಧೀಕ್ಷಕರಾದ ಕೆ ರಾಮಕೃಷ್ಣ ರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವ

0: ಕಲಾವಿದರಾದ ಡಾ ದೇವರಾಜ್ ಎಸ್ಎಂ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: ಹಂಪಿಯ ಅಜಾರಾರಾಮ ದೇವಸ್ಥಾನದಲ್ಲಿ ಸೂಕ್ಷ್ಮ ಮತ್ತು ಜಾಗರೂಕತೆಯಿಂದ ಹಾಗೂ ವೈಜ್ಞಾನಿಕವಾಗಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಆಳ್ವರ್ ವಿಗ್ರಹಗಳು ಪತ್ತೆಯಾಗಿವೆ. ಭವಿಷ್ಯ ಇವರು ವೈಷ್ಣವ ಮಠದ ಪ್ರಚಾರಕರು. 11 ಆಳ್ವರ್ ಇದ್ದು ಆದರೆ 2 ವಿಗ್ರಹಗಳು ಮಾತ್ರ ಪತ್ತೆಯಾಗಿವೆ. ಮುಂದೆ ಉಳಿದ ವಿಗ್ರಹಗಳು ಸಿಗಬಹುದು. ಹಂಪಿಯ ಅಜಾರಾಮ ದೇವಸ್ಥಾನದ ಆವರಣದಲ್ಲಿ ನಡೆದ ಉತ್ಖನನದ ಸಂದರ್ಭದಲ್ಲಿ ವ್ಯಾಳ ಶಿಲ್ಪವು ದೊರೆತಿದೆ. ಈ ವ್ಯಾಳವು 2 ಅಡಿ ಎತ್ತರದಲ್ಲಿದ್ದು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಕೇಂದ್ರ ಕಚೇರಿಯ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಉತ್ಖನನವು ಇದೀಗ ಮಹತ್ವದ ಘಟ್ಟ ತಲುಪಿದೆ.
0: ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿ ಮಾತಿಗೂ ಬದ್ಧವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ಧಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ, ಮಾದರಸನಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
3: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
4: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
3: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
4: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
3: ಕರೆ ಮಾಡಿ 9535393900.
2: ಆತ್ಮೀಯ ಕೆಡುಗರೆ, ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ಅಂಧ ಹೆಣ್ಣು ಮಕ್ಕಳಿಗಾಗಿ 1-10 ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡುತ್ತಿದೆ. ಈ ಬಗ್ಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ.
5: ನಮಸ್ಕಾರಗಳು. ಈ ಶಾಲೆಯು 2007 ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿ ಈಗ 75ಕ್ಕಿಂತ ಹೆಚ್ಚು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಅದರ ಜೊತೆಗೆ ಅನ್ನದಾನ, ವಸ್ತ್ರ, ವಸತಿ ಮತ್ತು ಇತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಇಲ್ಲಿ 6-18 ವರ್ಷದೊಳಗಿನ ಮಕ್ಕಳಿಗೆ ಈಗ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧರಾಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಇವರಿಗೆ ಅಂಧತ್ವದ ಬಗ್ಗೆ UDID ಕಾರ್ಡ್ ಅಂತ ಇರ್ತದೆ, ಅಥವಾ ಅದನ್ನ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಬಹುದು ನಾವು. ಈ ವೈದ್ಯಕೀಯ ಪ್ರಮಾಣ ತರುವುದು ಕಡ್ಡಾಯ. ಅದರ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು 6 ಪಾಸ್ಪೋರ್ಟ್ ಫೋಟೋಸ್ ಇದನ್ನೆಲ್ಲ ತರಬೇಕಾಗ್ತದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಶಾಲೆ. 1-10 ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ತರಬೇತಿ, ಸಂಗೀತ, ಯೋಗ, ಕರಕುಶಲ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ಶಾಲೆಯು ಕಲಬುರಗಿ ನಗರಕ್ಕೆ ಅಟ್ಟಿಕೊಂಡಿರುವ ಮಾದರಸನಹಳ್ಳಿ ಅಂತಕ್ಕಂಥ ಗ್ರಾಮದ GDA ಲೇಔಟ್ 4-5 ಕಿಲೋಮೀಟರ್ ದೂರ ಆಗಬಹುದು. ಅಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬ್ರೈಲ್ ಗ್ರಂಥಾಲಯ ಇದೆ. ಆದ್ದರಿಂದ ತಮಗೆ ಯಾರಾದರೂ ದೃಷ್ಟಿದೋಷವುಳ್ಳ ಮಕ್ಕಳು ಕಣ್ಣಿಗೆ ಬಿದ್ದರೆ ದಯವಿಟ್ಟು ಅವರನ್ನು ಈ ಶಾಲೆಗೆ ತಂದು ಸೇರಿಸಿ ನಾವು ಕೇವಲ ಅಂಧರಿಗೆ ನೋಡಿ ತುಟಿ ಹಂಚಿನ ಸಹಾನುಭೂತಿ ತೋರಿಸುವುದಕ್ಕಿಂತ ಎಲ್ಲಿ ಯೋಗ್ಯವಾದ ತರಬೇತಿ ಶಿಕ್ಷಣ ದೊರೆಯುತ್ತದೆ ಅಂತಹ ಒಂದು ಸಂಸ್ಥೆಗಳಲ್ಲಿ ಒಯ್ದು ಸೇರಿಸಿದರೆ ಆ ಮಕ್ಕಳ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಅವರು ಸ್ವತಂತ್ರವಾಗಿ ಜೀವನ ಮಾಡಲು ಅನುಕೂಲವಾಗುತ್ತದೆ. ಫೋನ್ ಮಾಡಿದ್ರೆ ನಾವೇ ಸ್ವತಃ ಅಲ್ಲಿಗೆ ಬಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒಂದು ಕೆಲಸವನ್ನು ಮಾಡ್ತೇವೆ. ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ನಾವು ಪ್ರವೇಶವನ್ನು ಕೊಡುತ್ತೇವೆ. ಈಗಾಗಲೇ ನಮ್ಮ ಶಾಲೆಯಿಂದ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು SSLC ಪರೀಕ್ಷೆ ಪಾಸ್ ಮಾಡಿ ಹೋಗಿದ್ದಾರೆ. ಅವರಲ್ಲಿ ಎಷ್ಟೋ ಜನರಿಗೆ ಸರ್ಕಾರಿ ಕೆಲಸನೂ ಸಿಕ್ಕಿದೆ ಮತ್ತು ಡಿಗ್ರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಕೆಲವರೆಲ್ಲ ಕಂಪ್ಯೂಟರ್ನಲ್ಲಿ ಒಳ್ಳೆಯ

0: ತರಬೇತಿಯನ್ನು ಪಡೆದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೂ ಕೂಡ ಅವರು ನೆರವನ್ನು ನೀಡ್ತಾ ಇದ್ದಾರೆ. ತಾವು ದಯವಿಟ್ಟು ನಮ್ಮ ಶಾಲೆಗೆ ವಿದ್ಯಾರ್ಥಿಗಳನ್ನು ತಂದು ಸೇರಿಸಿ, ಒಂದು ಪುಣ್ಯದ ಕೆಲಸವಾಗುತ್ತದೆ. ಧನ್ಯವಾದಗಳು.
1: ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯ ಪ್ರವೇಶಾತಿ, ಶಾಲೆ ನೀಡುವ ಉಚಿತ ಸೌಲಭ್ಯಗಳ ಕುರಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದರು. ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಹಾಗೂ ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಶನ ಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
2: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
3: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6ರಿಂದ 18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
2: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
3: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
2: ಕರೆ ಮಾಡಿ 9535393930.
4: ಆಕಾಶವಾಣಿ ಬೆಂಗಳೂರು, ಸಮಯ 7:20:39. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಿಶಿತಾ ಪ್ರಸಾದ್ ಅವರಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಒಂದು ರಚನೆ ಕೇಳೋಣ. ಪ್ರಿಯತಮನಿಲ್ಲದೆ ಮಬ್ಬಾಗಿದೆ ಮನ.

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:30:51.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
5: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
4: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
5: ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
4: ಸ್ಥಳ: ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
5: ಮೊಬೈಲ್ ಸಂಖ್ಯೆ 9620-1270-00.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
9: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
10: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
9: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
10: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
9: ಲಿಡ್ಕರ್, ನಂಬಿಕೆ ನಿರಂತರ.

ಈಗ ಸಮಯ ಬೆಳಗಿನ 7:33:22. ಇನ್ನು ಮುಂದೆ ಸರಿಯಾಗಿ 7:34 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದಿಂದ

7:33:42 7:34 ಸರಿಯಾಗಿ ಪ್ರಕಟಣೆ. ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

0: ಇಂದು ಹೆಣ್ಣಿಗೆ ಅವಳ ಬದುಕು ನಿರ್ಭಯತೆಯನ್ನು ಆತ್ಮಾಭಿಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ.
1: ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವು ಮೇಲಲ್ಲ ಕೀಳಲ್ಲ.
0: ಗಂಡು ಹೆಣ್ಣು ಬೇರೊಂದು

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಎರಡನೇ ಕ್ವಾಲಿಫೈಯರ್ಗೆ ಮುನ್ನಡೆ. ವಾರ್ತೆಗಳ ವಿವರ. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಕಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಹಾಗೂ ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಪಡಿತ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ. ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಕೃತಕ ಬುದ್ದಿಮತ್ತೆ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವಂತಹ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶದಾದ್ಯಂತ ಇಂದು ಆಚರಣೆ ಮಾಡಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಡುತ್ತದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈದ್ ಉಜ್ ಜುಹಾ ಸಂದರ್ಭದಲ್ಲಿ ದೇಶದ ಮುಸ್ಲಿಂ ಸಮುದಾಯದವರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟಪತಿಗಳು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಗತ್ಯ ವಸ್ತುಗಳ ಲಭ್ಯತೆ ಮತ್ತು ಪೂರೈಕೆ ಸರಪಳಿಗಳ ಸ್ಥಿತಿಸ್ಥಾಪಕತ್ವವನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದಂತಹ ಸಚಿವರ ಗುಂಪಿನ 6ನೇ ಅನೌಪಚಾರಿಕ ಸಭೆಯ ಅಧ್ಯಕ್ಷತೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಹಿಸಿದ್ದರು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ಪರಿಸ್ಥಿತಿ ಸಾಮಾನ್ಯವಾಗಿದೆ. ಎಲ್ಲಾ ಅಗತ್ಯ ವಸ್ತುಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಆತುರದ ಖರೀದಿಯನ್ನು ತಪ್ಪಿಸುವಂತೆ ನಾಗರಿಕರಿಗೆ ಸಚಿವ ರಾಜನಾಥ್ ಸಿಂಗ್ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಬದಲಾಗುತ್ತಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರಾಷ್ಟದ ಸನ್ನದ್ದತೆಯನ್ನು ಹೆಚ್ಚಿಸಲು ನಿರಂತರ ಪ್ರಯತ್ನಗಳನ್ನು ಮಾಡುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಬೆಲೆಗಳು ಸ್ಥಿರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ರಸಗೊಬ್ಬರಗಳು ಮತ್ತು ಇತರ ಅಗತ್ಯ ಕೃಷಿ ಉತ್ಪನ್ನಗಳು ರೈತರಿಗೆ ಸಮರ್ಪಕವಾಗಿ ಲಭ್ಯವಿರಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನವನ್ನು

0: ಉದ್ಘಾಟನೆ ಮಾಡಲಿದ್ದಾರೆ. ಎರಡು ದಿನಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಮತ್ತು ಕೃಷಿ ಹಾಗೆಯೇ ಸಂಬಂಧಿತ ವಲಯಗಳಿಗೆ ಸಂಬಂಧಿಸಿದ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆ, ಔಟ್ಪೋಸ್ಟ್ಗಳು ಸೇರಿದಂತೆ ಮೂಲ ಸೌಕರ್ಯಗಳನ್ನು ನಿರ್ಮಿಸಲು ಪಶ್ಚಿಮ ಬಂಗಾಳ ಸರ್ಕಾರ 142 ಎಕರೆ ಭೂಮಿಯನ್ನು ಬಿಎಸ್ಎಫ್ಗೆ ಹಸ್ತಾಂತರಿಸಿದೆ. ಗಡಿಬೇಲಿ ಮತ್ತು ಸಂಬಂಧಿತ ಮೂಲಸೌಕರ್ಯ ಯೋಜನೆಗಳಿಗಾಗಿ 45 ದಿನಗಳಲ್ಲಿ 600 ಎಕರೆ ಭೂಮಿಯನ್ನು ವರ್ಗಾಯಿಸಲು 11 May ನಡೆದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಬಿಜೆಪಿ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಭಾಗವಾಗಿ ಈ ಹಸ್ತಾಂತರ ಪ್ರಕ್ರಿಯೆ ನಡೆದಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮುಂಬರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಸಿದ್ದತೆಗಳನ್ನು ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷ ಡಾ ಕೆ ರಾಧಾಕೃಷ್ಣನ್ ಅವರೊಂದಿಗೆ ಪರಿಶೀಲಿಸಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಕುರಿತ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಈ ಸಮಿತಿಯನ್ನು ರಚಿಸಲಾಗಿದೆ. ಸಭೆಯಲ್ಲಿ ದೇಶಾದ್ಯಂತ ಪರೀಕ್ಷಾ ಕೇಂದ್ರಗಳಲ್ಲಿ ಸಾಕಷ್ಟು ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ಸ್ನೇಹಿ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಸಮಾನ ಆದ್ಯತೆ ನೀಡಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಎನ್ಟಿಎ ಮಹಾನಿರ್ದೇಶಕರು ಪರೀಕ್ಷಾ ಭದ್ರತೆಯನ್ನು ಬಲಪಡಿಸಲು ಮತ್ತು ಪರೀಕ್ಷೆಯನ್ನು ಸುಗಮವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ಕೈಗೊಂಡ ಹೆಚ್ಚುವರಿ ಕ್ರಮಗಳ ಬಗ್ಗೆ ಸದಸ್ಯರಿಗೆ ವಿವರಿಸಿದರು. ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು June 21 ದೇಶದಾದ್ಯಂತ 550 ನಗರಗಳ 5,400 ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹೈದರಾಬಾದ್ ಮೂಲದ ಶೈಕ್ಷಣಿಕ ತಂತ್ರಜ್ಞಾನ ಕಂಪನಿಯಾದ ಕೋಮ್ಟ್ ಎಡುಟೆಕ್ಗೆ ಪರೀಕ್ಷಾ ಮೌಲ್ಯಮಾಪನ ಒಪ್ಪಂದವನ್ನು ನೀಡಿದ ಕುರಿತಾದಂತಹ ಆರೋಪಗಳನ್ನು ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿರಸ್ಕರಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಸಿಬಿಎಸ್ಇ ಆರೋಪಗಳು ತಪ್ಪಾದ, ದಾರಿ ತಪ್ಪಿಸುವ ಮತ್ತು ಸತ್ಯವನ್ನು ಆಧರಿಸಿಲ್ಲ ಎಂದು ಹೇಳಿದೆ. ಕೋಮ್ಟ್ ಎಡುಟೆಕ್ಗೆ ಒಪ್ಪಂದವನ್ನು ನೀಡುವಲ್ಲಿ ಸಾಮಾನ್ಯ ಹಣಕಾಸು ನಿಯಮಗಳ ಪ್ರಕ್ರಿಯೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗಿದೆ. ಮಂಡಳಿಯು ಕಳೆದ ವರ್ಷ ಆಗಸ್ಟ್ನಲ್ಲಿ ಕೇಂದ್ರ ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲ್ನಲ್ಲಿ 2026 ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಡಿಜಿಟಲ್ ಮೌಲ್ಯಮಾಪನಕ್ಕಾಗಿ ಆರ್ಎಫ್ಪಿಯನ್ನು ಬಿಡುಗಡೆ ಮಾಡಿತು ಮತ್ತು ಅರ್ಹವಾಗಿ ಬಿಡ್ ಮಾಡಿದವರಿಗೆ ಒಪ್ಪಂದವನ್ನು ನೀಡಿತು ಎಂದು ಸಿಬಿಎಸ್ಇ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯು ಏಕರೂಪ ನಾಗರಿಕ ಸಂಹಿತೆಯ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ನಿನ್ನೆ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ನ್ಯೂ ಚಂಡೀಗಢದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ 47 ರನ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ 2ನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆದಿದೆ. ಈ ನಡುವೆ ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 243 ರನ್ ಗಳಿಸಿತು. ಆರ್ಆರ್ ಪರ ವೈಭವ್ ಸೂರ್ಯವಂಶಿ 29 ರನ್ಗಳಿಗೆ 97 ರನ್ ಗಳಿಸಿದರು. ಧ್ರುವ್ ಜುರೆಲ್ ಅರ್ಧಶತಕವನ್ನು ಗಳಿಸಿದರು. ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಸನ್ರೈಸರ್ಸ್ ಹೈದರಾಬಾದ್ 19.2 ಓವರ್ಗಳಲ್ಲಿ 196 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಆರ್ಆರ್ ಪರ ಆರ್ಚರ್ 3 ವಿಕೆಟ್ ಕಬಳಿಸಿದರೆ ಬರ್ಗರ್, ಸುಶಾಂತ್ ಮಿಶ್ರಾ ಮತ್ತು ರವೀಂದ್ರ ಜಡೇಜಾ ತಲಾ 2 ವಿಕೆಟ್ ಅನ್ನು ಪಡೆದರು. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು, ಸ್ಫೋಟಕ ವಸ್ತುಗಳ ಅನಧಿಕೃತ ಆನ್ಲೈನ್ ಮಾರಾಟ ಮತ್ತು ಜಾಹೀರಾತುಗಳ ವಿರುದ್ದ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ನಿಯಂತ್ರಕ ಕ್ರಮವನ್ನು ಪ್ರಾರಂಭಿಸಿದೆ. ಗ್ರಾಹಕರ ಸುರಕ್ಷತೆ, ಸಾರ್ವಜನಿಕ ಭದ್ರತೆ ಮತ್ತು ಜವಾಬ್ದಾರಿಯುತ ಈ ವಾಣಿಜ್ಯ ಅಭ್ಯಾಸಗಳನ್ನು ಬಲಪಡಿಸಲು ಗ್ರಾಹಕ ರಕ್ಷಣಾ ಕಾಯ್ದೆ 2019 ನಿಬಂಧನೆಗಳ ಅಡಿಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮ.

ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳುತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಎರಡನೇ ಕ್ವಾಲಿಫೈಯರ್ಗೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:45:59.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಆಲಿಸಿ ಸಿದ್ಲಿಂಗು ಚಿತ್ರದ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ವಿಜಯಪುರ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 7:29:26. ಇನ್ನು ಮುಂದೆ ಸರಿಯಾಗಿ 8:00 ಹಿಂದಿಯಲ್ಲಿ ಹಾಗೂ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 8:30:32.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ

0: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಚಿತ್ರಗೀತೆಗಳ ಕಾರ್ಯಕ್ರಮ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೌನಗೀತೆ, ಏಟು ಎದರೇಟು, ಬಿಡುಗಡೆ ಬೇಡಿ, ನೀತಂದ ಭಾಗ್ಯ, ಪಲ್ಲವಿ ಅನುಪಲ್ಲವಿ, ತವರಿಗೆ ಬಾ ತಂಗಿ ಚಿತ್ರದ ಚಿತ್ರಗೀತೆಗಳನ್ನು ಕೇಳಿದಿರಿ. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಈಗ ಸಮಯ 9:38 ಸೆಕೆಂಡುಗಳು.

0: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು.
1: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
0: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
1: ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
0: ಸ್ಥಳ ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
1: ಮೊಬೈಲ್ ಸಂಖ್ಯೆ 9620127000.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
6: ಆಕಾಶವಾಣಿ ವಿಜಯಪುರ ಕೇಳಿ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ.
7: ಏನಪ್ಪ ಸಿದ್ದು, ಏನ್ ಕಾಯಿಪಲ್ಯ ಬಜಾರ್ನ ಏನ್ ಬಾಳ ವಿಚಾರ ಮಾಡತ್ತಲ್ಲ, ತಲೆ ತಿರ್ಸ್ಕೊತಿಲ್ಲ?
8: ಬಾರೋ ಕೃಷ್ಣ, ಏನ್ ಮಾಡುದು, ಕಾಯಿಪಲ್ಯ ಮನಿ ತಗೊಂಬಾತ್ ಹೇಳಿದ್ರ ಅದೇ ತಗೊಂಡ ಹೋಗ್ಬೇಕತ್ ಬಂದಿನಿ. ಯಾವತ್ತುಗಳಿ ಅಂತ ಯೋಚನೆ ಮಾಡತ್ತೀನಿ ನೋಡ್. ಒಂದ್ರಕಿತ ಒಂದ್ ಪಲ್ಯ ಹೆಂಗ್ ಮೀನ್ಸ್ತೈತಿ ಅದು?
7: ಅವೆಲ್ಲ ರಾಸಾಯನಿಕ ಹೊಡೆದು ಅಂತ ವಿಚಾರ ಮಾಡತ್ತೀನಿ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಈಗೆಲ್ಲ ಹಂಗೆ ಆಗ್ಬಿಟ್ಟತಿ. ರಾತ್ರಿ ಎಣ್ಣೆ ಹೊಡಿತಾರ ಅವಕ್ಕ. ಎಣ್ಣೆ ಹೊಡೆದ ಏನ್ ಮಾಡ್ತಾರ, ಮುಂಜಾನೆ ಅವು ಅಗದಿ ಕೆಮಿಕಲ್ ಹಾಕಿದ ಕೂಡ ಅವ್ ಫಲ ಫಲ ಫಲ ಕಾಣ್ತಾವ ನಮಗ.
8: ನೋಡಕ್ ಚಂದ ಕಾಣ್ತಾವ, ತಿನ್ನಾಕ ರುಚಿ ಅಲ್ಲ. ಅದೇ ತಿಪ್ಪಿ ಗೊಬ್ಬರ ಹಾಕಿ ನಮ್ದ ದನಗೊಳದ ಹೆಂಡಿ ಸಗಣಿ ಅದೆಲ್ಲ ಹಾಕಿ ಹಾಕಿದ್ ಬೆಳೆದಿದ್ ತಿಂದ್ರ ಮುಂಜಾನೆ ಊಟ ಮಾಡಿದ್ರ ಸಂಜೆ ಊಟ ಮಾಡಿದ್ರೆ ನಾವ್ ಹಾಕಿ ತುಂಬದಂಗ ಇರ್ತದ. ಇದು ಏನಿಲ್ಲಪ್ಪ, ಈಗ ನಾವ್ ಒಂದ್ ರೊಟ್ಟಿ ತಿಂದ ಏನ ಒಂದ್ ಇಲ್ಲಿ ವಾಕಿಂಗ್ ಬಂದಿರ್ತೇವೆ, ಮಾಳಿ ಓನಿಗೆ ಊಟ ಹಸೋಕತಿ.
7: ಏನ್ ಈಗಿನ ಫುಡ್ ಅನ್ನ ಹಂಗೈತಿ. ಅದಕ್ಕ ನಾವು ಏನ ಒಂದ್ ವಿಚಾರ ಬರ್ತದ ನನ್ನ ತಲೆಗೆ, ನಾವು ಎಷ್ಟು ದಿವಸ ಇದನ್ನ ಬಿಟ್ರು ಇದು ಸರಿ ಹೋಗುದಿಲ್ಲ. ಜನರ ನಾವು ಜಾಗೃತರಾಗಬೇಕು ಒಂದ್ ವಿಷಯದಾಗ. ಏನಂದ್ರೆ ಈಗೇನು ಫ್ಯಾಮಿಲಿ ಡಾಕ್ಟರ್ ಅತ್ತಿದ್ರಲ್ಲ ಮೊದಲು, ಹಂಗ ಫ್ಯಾಮಿಲಿ ಫಾರ್ಮರ್ ಅಂತೇಳಿ ಒಬ್ಬರನ್ನ ಆಯ್ಕೆ ಮಾಡ್ಬೇಕು ನೋಡಿ.
8: ಅಂದ್ರೆ ನಮ್ಮ ಕುಟುಂಬಕ್ಕ ಒಬ್ಬ ರೈತರು ಬೇಕು ಅಂತ ನಿನ್ನ ಮಾತ.
7: ನಮ್ಮ ಕುಟುಂಬಕ್ಕಾಗಿ ಒಬ್ಬ ರೈತರು ಬೇಕು.
8: ಅದ್ ಹೆಂಗ್ ಮಾಡ್ಬೇಕು?
7: ಹೆಂಗಂದ್ರ ಏನಿಲ್ಲ, ಈಗ ನಮ್ಮಂತ ತಿಳಿದವ್ರು ಇರ್ತೇವಲ್ಲ, ಸಂಡೆಗೊಮ್ಮೆ ನಮ್ ಫ್ರೀ ಇರ್ತದಪ್ಪ, ನಾವು ಸಿಟಿಯಾಗಿರೋರು ಸ್ವಲ್ಪ ಬಿಡು ಮಾಡ್ಕೊಳ್ಳೋನು. ನಮ್ಮ ಮಕ್ಕಳನ್ನ ಕರ್ಕೊಂಡು ನಾವೇನ್ ಮುನ್ನ ಅವ್ರ ತೋಟಕ್ ಹೋಗೋಣ. ಒಬ್ರು ರೈತರಿರ್ತಾರ, ಈಗ ಸಂಜೆ ಆಯ್ತು, ಒಬ್ರು ರೈತರಿರ್ತಾರ, ಅವ್ರ ತೋಟಕ್ ಹೋಗೋದು. ಹೋಗಿ ನಮಗ್ ಏನ್ ಬೇಕಲ್ಲ ಅದನ್ನ ಬೆಳೆದ್ ಕೊಡ್ರಿ. ನೀವು ಮಾರ್ಕೆಟ್ ನಿಗೇನ್ ರೇಟ್ ಐತ್ಲ, ಅದಕ್ಕಿಂತ ಸ್ವಲ್ಪ ಹೆಚ್ಚಿ ಕೊಡ್ತೇವೆ ನಿಮಗ್. ನಿಮ್ಮ ಆದಾಯ ಏನೈತ್ಲ, ನಿಮ್ಗೆ ಆದಾಯ ಬರುವಂಗ ನಿಮ್ಮಲ್ಲೇ ಬಂದು ತಗೊಂಡ್ ಹೋಗ್ತೀವಿ, ಅಥವಾ ನಮ್ಮ ಹೋಮ್ ಡೆಲಿವರಿ ಕೊಡ್ರಿ. ನಿಮ್ ಫಿಕ್ಸ್ ಗಿರಾಕಿಗಳು ನಾವು.
8: ಅಂದ್ರೆ ನಾವು ಏನ್ ಮಾಡ್ಬೇಕು, ಅವ್ರಿಗೆ ಪರ್ಮನೆಂಟ್ ಕಸ್ಟಮರ್ ಆಗಿ ಉಳಿಬೇಕು.
7: ಅವ್ರಿಗೆ ಉಳಿಬೇಕು ನಾವು, ಅವ್ರಿಗೆ ಹೇಳ್ಬೇಕು ನಾವು.
8: ನಿಮ್ಮ ಎಲ್ಲಿ ತಗೊಳಂಗಿಲ್ಲ,
7: ಕಲಬೆರಿಕೆ ಮಾಡ್ಬೇಡ,
8: ಕಲಬೆರಿಕೆ ಮಾಡ್ಬೇಡ್ರಿ, ಚಲೋ ಸಾವಯವ ಸಾವಯವ ಬೆಳೆಯನ್ನ ಬೆಳೆದ್ಕೊಡ್ರಿ. ನಿಮಗೂ ಆದಾಯ ಬರ್ತೈತಿ, ನಮಗೂ ಆರೋಗ್ಯವಂತ
7: ಉಳಿತೇವೆ. ಈ ರೀತಿ ಹೇಳ್ಬೇಕು ಅವ್ರಿಗೆ. ಈಗ ಮನುಷ್ಯ ಪ್ರಾಣಿ ಒಂದು ಬಿಟ್ರೆ ಉಳಿಗೇದ ಎಲ್ಲಾ ಪ್ರಾಣಿಗಳು ತಾವು ಏನ್ ಆಹಾರ ತಿಂತಾವಲ್ಲ ಅದನ್ನ ತಾವೇ ಸಂಪಾದಿಸ್ಕೋತಾವು. ಪರಿಸರದಾಗ ಪರಿಸರ ಒದಗಿಸಿಕೊಡ್ತದೆ, ವಿಷಮುಕ್ತ ಆಹಾರ ತಿಂತಾವು. ನಾವೇನ್ ಮಾಡ್ತೀವಿ, ನಮ್ಮ ಆಹಾರ ಒಟ್ಟು ಅದಕ್ಕೆ ವಿಷ ಹೊಡೆದ ಅದನ್ನ ವಿಷ ತಿನ್ನಾಕತ್ತೀವಿ ನಾವು. ಅವ್ರಿಗೆ ಕೀಳಾಗ್ಬಿಟ್ಟೇವೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ರೈತರನ್ನ ಭೇಟಿಯಾಗಿ ಅವ್ರ ವಿಷಮುಕ್ತ ಆಹಾರ ಬೆಳಿವಂಗ ಅವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು ನಾವು. ಹೌದಲ್ಲ, ಸಾಕಷ್ಟು ಸಮಯ ಇರ್ತದ ನಮಗ, ಮೊಬೈಲ್ ನೋಡ್ಕೊಂಡು ಕೂತಿರ್ತೀವಿ, ಟಿವಿ ನೋಡ್ತೀವಿ, ಎಲ್ಲೆಲ್ಲೂ ಅಡ್ಡಾಡಕ್ ಟೈಮ್ ಇರ್ತದ ನಮಗ. ನಮ್ಮ ಆರೋಗ್ಯದ ಬಗ್ಗೆ ಇಂತ ನಿರ್ಧಾರ ತಗೊಳಕ್ ನಮ್ಗೆ ಟೈಮ್ ಇರಂಗಿಲ್ಲ. ಸಿಟಿಯಾಗ ಎಷ್ಟೋ ಜನ ಇರ್ತಾರ, ಬರೀ ತಮ್ಮ ಮಕ್ಕಳನ್ನ ಬರೀ ಇದ್ರಾಗ ಬಿಸಿ ಇಟ್ಟಿರ್ತಾರ, ಟ್ಯೂಷನ್ ಕ್ಲಾಸ್, ಹೋಮ್ ವರ್ಕ್, ಸ್ಕೂಲ್ ಇದ್ರಾಗ ಬಿಸಿ ಇಟ್ಟಿರ್ತಾರ. ವಾರಕ್ಕೊಮ್ಮೆ ಕರ್ಕೊಂಡ್ ಬರೀ ಅವ್ರ ಹೊರಗೆ ನಾವು ತಿನ್ನೋ ಆಹಾರ ಎಲ್ಲಿ ಬೆಳೀತಾ ಇದೆ ತೋರಿಸ್ರ ಅವ್ರಿಗೆ.
8: ಅಂದ್ರೆ ಶಿಕ್ಷಣ ಜೊತೆ ಕೃಷಿ ಶಿಕ್ಷಣ ಕೊಡ್ಬೇಕಂತ ಇದ ಮಣ್ಣೆ ನಮ್ಮ ಇವ ಕಲ್ಲಪಣ ಅದಲ್ಲ, ಅವಾಗ ಹುಡುಗರನ್ನ ಕರ್ಕೊಂಡ ಹೊಲಕ್ ಹೊಕ್ಕಿನಿ, ಹೊಲಕ್ ಹೊಕ್ಕಿನ ಅನ್ನತ್ತಿದಪ್ಪ. ಏನ್ ಹೊಲಕ್ ಹೊಕ್ಕಿಪ್ಪ, ಇಂಥ ಬಿಸಿಲಾಗ ಹುಡುಗರಿಗೆ ಹಾಳು ಮಾಡ್ತೀನಿ ನೀವು, ಮೊದಲು ಎಜುಕೇಶನ್ ಕಲೀಲಿ ಅವು ಅಂತ ಹೇಳಿ ನಾ ಹೇಳಿದ್ನ ಅವಂಗ. ಅವನ ಮಾತನ್ನು ಶಿಕ್ಷಣ ಜೊತೆ ಕೃಷಿ ಶಿಕ್ಷಣ ಕೊಡ್ಬೇಕಂತಂದ ನಾ ಏನ, ನೀವು ಕೃಷಿ ಶಿಕ್ಷಣ ಜೊತೆಗೆ ಮೊದಲು ಶಿಕ್ಷಣ ರೇ ಮುಗಿಸ್ಲಿ ಅವರು, ಆಮೇಲೆ ಕೃಷಿಜಿ ನೀವು ಹೊಲ ಮಾಡಾತಿ, ಆಮೇಲೆ ಕರ್ಕೊಂಡ್ ಹೋಗ. ಅವೇನಂತ ಗೊತ್ತೈತೆ ನನಗ, ಈಗಿಂದ ಹುಡುಗರಿಗೆ ರೂಢ ಹಾಕ್ಬೇಕು, ರೂಢಿ ಹಾಕಿ ಅವಕ ಹಿಂಗ ಬೆಳಿಬೇಕು, ಹಿಂಗ ನಾವ್ ಹೆಂಗ ಸಾಲೆ ಹೆಂಗ್ ಕಲಿಸ್ತಾರಲ್ಲ ಹಂಗ ಕಲ್ಸೋದ್ ಹೋದೇವ್ ಅಂದ್ರ ಅವ್ನ್ ದೊಡ್ಡ ಮಗ ನೋಡ್ಬೇಕೀಗ. ಕಾಲೇಜ್ಗೆ ಹೋಗಿ ಬರ್ತಾನಪ್ಪ, ಬರೋಣ ಒಂದ್ ಗಾಡಿ ಕೊಡಿಸ್ಕೊಟ್ಟಾನ ಅವ್ರಪ್ಪ. ಬಸ್ಸಿಗೆ ಹೋಗಿ ಬರೋದ್ ಲೇಟ್ ಆಗತ್ತ, ನಾವ್ ಗಾಡಿ ಕೊಡಿಸ್ಕೊಟ್ಟಾನ. ಕಾಲೇಜ್ಗೆ ಹೋಗಿ ಬರೋಣ, ಫ್ರೆಶ್ ಆಗಿ ಊಟ ಮಾಡ್ತಾನ, ಊಟ ಮಾಡ್ಕೊಂಡ್ ಗಾಡಿ ತಗೊಂಡ್ ಹೊಲಕ್ ಹೋದಂದ್ರ ಸಾಯಂಕಾಲ 5 ಗಂಟೆ ತನಕ ಮನೆಗೆ ಬರುದಿಲ್ಲ ಅವ್.

0: ಕೆಲಸ ಮಾಡ್ತಾನ
1: ಕೆಲಸ ಮಾಡ್ತಾನಂಗ
0: ದೈಹಿಕ ಶ್ರಮ
1: ದೈಹಿಕ ಶ್ರಮ ಆಕತಿ ಮಾ ಸಾಯಂಕಾಲ 5 ಬಂದ ಅವನು ಹೋಮ್ವರ್ಕ್ ಅದ ಏನ್ ಇರ್ತಾವಲ್ಲ ಅಭ್ಯಾಸಗಳನ್ನ ಮಾಡ್ಕೋತಾನು. ನಾನು ವಿಚಾರ ಮಾಡಿದೆ ಏನಪ್ಪ ಹುಡುಗನ್ ಇಟ್ಟು ಕೆಲಸಕ್ಕೆ ಹಚ್ಚಿ ದುಡ್ಸಾತಾನು ಅಂತಂದೆ. ಮತ್ತ ಅವ್ನು ನೋಡ್ಬೇಕು ಇಷ್ಟು ಸದೃಢದಲ್ಲ ಹುಡುಗವ ಆರೋಗ್ಯವಂತ ಫುಲ್ ಅಂದ್ರ ಏನು ಇವ ಅಕಾಡಿ ಕಡೆ ವ್ಯಾಯಾಮ ಮಾಡೋದ ಏನೈತಿ. ನಾವು ಹುಡುಗ ನನಗಂದ ಕಕ್ಕ ಏನ್ ನೀ ಹೇಳ್ತಿಪ್ಪ ವ್ಯಾಯಾಮ ಮಾಡು ಹಂಗ್ ಮಾಡು ರನ್ನಿಂಗ್ ಮಾಡೋ ಅಂತ ಹೇಳ್ತಿದ್ದೆ. ಅವೇನ ಕಕ್ಕ ಅಲ್ಲಿ ಹೋಗಿ ಎಲ್ಲ ಮಾಡೋಕೆ ತೈರತಿ ನಮ್ ಹೊಲದಾಗ ದುಡ್ದೇವ ಅಂದ್ರ ಬೆಳಿನೂ ಬರ್ತೈತಿ ಅದ ನಮ್ಮ ಆರೋಗ್ಯನು ಸುಧಾರಿಸತ್ಲ ಅಂದ. ಅವ್ನ ಮಾತಿನ ನನಗೆ ಬಹಳ ಸಂತೋಷ ಐತಿ.
0: ಒಳ್ಳೆ ಕೆಲಸ ಮಾಡಕಲ್ಲಪ್ಪ ನಾವು ಮಕ್ಕಳಿಗೆ ನಾವು ಈ ಕೃಷಿಯಿಂದ ಬಹಳ ದೂರ ಕಳ್ಸಕತ್ ಬಿಟ್ಟಿ.
1: ಹೌದು
0: ಈ ಆಧುನಿಕತೆ ಮಾಡರ್ನೈಸೇಷನ್ ಅಂತ ಏನ್ ಹೇಳತ್ತೇವಲ್ಲ ನಾವು ಕೃಷಿಯಿಂದ ಅವ್ರನ್ನ ಬಹಳ ದೂರ ದೂರ ಸರ್ಸಕತ್ ಬಿಟ್ಟು ಏನಿಲ್ಲ ಅವ್ರ ಸ್ಕೂಲ್ಗೆ ಹೋಗೋದು ಬರುದು ಟ್ಯೂಷನ್ ಹೋಗೋದು ಬರುದು ಇಷ್ಟರಾಗ ಮುಂಜಾನೆ 8 ಸಂಜೆ 8 ಕಳೆದ ಹೋಗದ.
1: ಮತ್ತ ಅದೊಂದು ಈಗ ನೋಡಿ ಅವ್ ಹುಡುಗರ ವೇಟ್ ಕಿತ್ತ ಅವ್ರ ಬುಕ್ಸ್ ವೇಟ್ ಹೆಚ್ಚಾಗಿ
0: ಇಷ್ಟಾಗಿ ಏನಾಗ್ಬಿಟ್ಟ ಅಂದ್ರೆ ಅವ್ ಬರೀ ಸಮಯ ವ್ಯರ್ಥ ಆಗಿ ಹೊಂಟದ ಅವ್ರದ್ದು. ನೀ ಹೇಳ್ದಂಗ ಏನ್ ಮಾಡ್ಬೇಕು ಅವ್ರನ್ನ ಅವ್ರನ್ನ ಸ್ವಲ್ಪ ಕರ್ಕೊಂಡ್ ಬರ್ಬೇಕು ತೋಟ ಕರ್ಕೊಂಡು ತೋರಿಸ್ಬೇಕು ಅವ್ರಿಗೆ. ನಮ್ಮ ಹೊಲ ಇರ್ಲಿಕ್ಕಂದ್ರೆ ಏನ್ ಮಾಡೋದು ಹೊಲ ಇದ್ದವ್ರ ಕಡೆ ಹೋಗುದು ನಾವು ಅವ್ರನ್ನ ಪ್ರೋತ್ಸಾಹ ಮಾಡೋದು. ನಾವು ಕಸ್ಟಮರ್ಸ್ ಗಳಿಗೆ ಏನ್ ಮಾಡ್ಬೇಕು ಅವ್ರನ್ನ ಪ್ರೋತ್ಸಾಹ ಮಾಡಿ ಬೆಳಿವಂಗ್ ಪ್ರೋತ್ಸಾಹ ಮಾಡ್ಬೇಕು ಅವ್ರಿಗೆ. ಅವ್ರಿಗೆ ಕಾನ್ಫಿಡೆನ್ಸ್ ಬರ್ಬೇಕು ರೈತರಿಗೆ, ಓ ನನ್ನ ಕಡೆ ತಗೊಳಿಕ್ ಬರ್ತಾರಪ್ಪ ನಾ ಚಲೋ ಹಾಕಿ ಬೆಳಿಬೇಕಪ್ಪ ನಾನು ಆಕಳ ಸಾಕ್ಬೇಕಪ್ಪ ಆಕಳ ಹಾಲು ಕೇಳಾಕತ್ತಾರಪ್ಪ ನಾನು ಈ ಜರ್ಸಿ ಆಕಳ ಅವು ಆಕಳ ಚಲೋ ಇರಂಗಿಲ್ಲ ಅವು ಜವಾರಿ ಆಕಳ ಹಾಲು ಕೇಳ್ತಾರಪ್ಪ ಎಮ್ಮಿ ಹಾಲು ಕೇಳ್ತಾರ ಅದನ್ನ ಶುದ್ಧವಾಗಿ ನಾನು ಬೆಳಿಬೇಕು ರಾಸಾಯನಿಕ ಹೊಡಿಬಾರ್ದು ಅನ್ನೋದು ಅವ್ನು ತಲೆಯಾಗಿ ಬರ್ಬೇಕು. ನಾವು ಹೋಗಿ ಹೇಳ್ಬೇಕು ಅವಾಗ ನಾನು ಇಂಥದ್ ಬೇಕು ಇಂಥ ತಯಾರು ಮಾಡಿಕೊಡು ನೀ
1: ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಈಗ ಹೊರಗೆ ಏನ್ ತಗೋತೀವಲ್ಲ ಅದಕ್ಕಿಂತ ಒಂದ್ 2 ಹೆಚ್ಚಿಗೆ ತಗೋ ತಗೊಂದ ನಮ್ಗೆ ಚಲೋ ಅಂದ ಬೆಳೆದ್ ಕೊಡು. ನಾವ್ ನಿಮ್ಗ ನೀನಾರೇ ಬಂದ್ ನಮಗ್ ಮನಿ ಕೊಟ್ಟು ಹೋಗು ಒಂದು ಇಲ್ಲಿಕಂದ್ರೆ ನಮ್ಗ ನಾವೇ ಬಂದ ಬೇಕಾದ ತಗೊಂಡ್ ಹೋಗ್ತೀವಿ ಆದ್ರೆ ನಮಗ್ ಮಾತ್ರ ಇಷ್ಟು ಫಿಕ್ಸ್ ಅಂತ ಹೇಳ್ಬೋದು. ಏನ್ ಮಾಡೋಣ ಅಂದ್ರೆ ಈಗ ಓಣ್ಯ ನಾವ್ ಏನೋ ಒಂದ್ 10 ಇದೇವಲ್ಲ ಈ ಒಟ್ಟರು ಕೂಡ ಒಬ್ಬರು ರೈತರು ಹಿಡ್ಕೊಂಡ್ಬಿಡೋಣ.
0: ಅಷ್ಟ ಮಾಡೋಣ. ಇದು ಬಹಳ ವಿಚಾರ ಮಾಡತಕ್ಕಂಥದ್ದು ಯಾವ್ದಂದ್ರೆ ಫ್ಯಾಮಿಲಿ ಫಾರ್ಮರ್
1: ಅಂದ್ರೆ ಫ್ಯಾಮಿಲಿ ಡಾಕ್ಟರ್ ಅಂತ ಹೆಂಗಿರ್ತಾರ ಹಂಗ ನಮ್ಮ ಫ್ಯಾಮಿಲಿಗೆ ಒಬ್ಬರು ರೈತರು ಇರ್ಲಿ ಅಂತೇಳಿ ಅವ್ರಿಗೆ ರೈತರಿಗೆ ಪ್ರೋತ್ಸಾಹ ಮಾಡುವಂತ ವಿಷಯ ನಿನ್ನಲ್ಲಿ ಐತಿ ನೋಡಿ.
0: ಹೌದೌದು ಅಷ್ಟ ಮಾಡೋಣ ನಾಳೆಗೆ.
1: ಆಯ್ತು.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃಷ್ಣ ತಳೆವಾಡ್ ಹಾಗೂ ಸಿದ್ದರಾಯ್ ಸಾಳುಂಕೆ.

ಶ್ರೋತೃಗಳೇ, ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ತುಂಬಾ ದೂರದ ಊರಿನಿಂದ ಒಬ್ಬ ಶಿಷ್ಯ ಗುರುವನ್ನ ಭೇಟಿಯಾಗ್ಲಿಕ್ಕಾಗಿ ಬರ್ತಾನೆ. ಗುರುಗಳ ಹತ್ರ ಬಹಳಷ್ಟು ಸಂದೇಹ ಪ್ರಶ್ನೆಗಳನ್ನ ಹೊತ್ಕೊಂಡು ಆ ಶಿಷ್ಯ ಬಂದಿರ್ತಾನೆ. ಆದ್ರೆ ಆ ಗುರುಗಳು ಆ ಶಿಷ್ಯನ ಭೇಟಿಯ ಸಂದರ್ಭದಲ್ಲಿ ಮೌನ ವ್ರತಾಚರಣೆಯನ್ನ ಮಾಡ್ತಿರ್ತಾರೆ. ಆ ಗುರುಗಳು ಹೀಗೆ ಮೌನವಾಗಿ ಯೋಗದಲ್ಲಿ ಮಗ್ನರಾಗಿರ್ತಾರೆ. ಹೋಗಿ ಎದುರುಗಡೆ ಕುಳಿತುಕೊಳ್ತಾನೆ ಈ ಶಿಷ್ಯ. ಹೀಗೆ ಎದುರುಗಡೆ ಕುಳಿತುಕೊಂಡಂತಹ ಶಿಷ್ಯನಿಗೆ ಆ ಗುರುವಿನ ಎದುರುಗಡೆಯಿಂದ ಎದ್ದು ಬರ್ಲಿಕ್ಕೆ ಮನಸ್ಸೇ ಆಗಲ್ಲ. ಏನೋ ಒಂಥರ ಖುಷಿ, ನೆಮ್ಮದಿ, ಶಾಂತಿ, ಆನಂದದ ದರ್ಶನವಾಗ್ತದೆ. ಹೀಗೆ ಸಮಯ ಕಳೆದಿದ್ದೇ ಗೊತ್ತಾಗೋದಿಲ್ಲ. ಹೀಗೆ ಶಿಷ್ಯ ಖುಷಿಯಿಂದ ಎದ್ದು ಹೊರಗಡೆ ಬಂದಾಗ ಅನುಭವದ ರೂಪದಲ್ಲಿ ಗುರುವಿನ ಮೌನದ ವಾತಾವರಣದಲ್ಲಿ ಮಿಂದು ಬಂದ ಶಿಷ್ಯನ ಸಂಶಯಗಳು ದೂರವಾಗ್ತವೆ. ಹೀಗೆ ಗುರುಗಳು ಆಚರಿಸ್ತಾ ಇರುವಂತಹ ಮೌನದ ಪ್ರಶಾಂತವಾದ ವಾತಾವರಣದಲ್ಲಿ ತನ್ನ ಮನದ ಗೊಂದಲಗಳೆಲ್ಲವೂ ಕೂಡ ಮರೆಯಾಗ್ಬಿಡ್ತವೆ. ಅದಕ್ಕೇನೆ ಹಿರಿಯರು ಹೇಳಿರೋದು, ಮೌನ ಬಂಗಾರ, ಮಾತು ಬೆಳ್ಳಿ ಅಂತ ಹೇಳಿ. ಶ್ರೋತೃಗಳೇ, ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ವಿಜಯಪುರ ಆಕಾಶವಾಣಿಯಿಂದ ಭಕ್ತಿಗೀತೆ ಮಿಶ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಒಂದು ಭಾವಗೀತೆ, ರಚನೆ ದೊಡ್ಡರಂಗೇಗೌಡ ಅವರದು, ಹಾಡಿದ ಕಲಾವಿದರು ಯಶವಂತ್ ಹಳಿಬಂಡಿ.

0: ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮಿಶ್ರ ಗೀತೆಗಳನ್ನು ಕೇಳಿದಿರಿ. ಈಗ ಸಮಯ ಬೆಳಗಿನ 9:29:26.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ.

0: ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಸಮುದಾಯ ಸಂಗಮ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ವಿಜಯಪುರ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಮೂಡಿ ಬಂದ ಚಿತ್ರಗೀತೆಗಳು ಗುರಿ, ಹೃದಯ ಗೀತೆ, ಅಂಜದ ಗಂಡು, ಈ ಪ್ರೀತಿವಂತರ, ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ ಚಿತ್ರಗೀತೆಗಳನ್ನು ಕೇಳಿದಿರಿ. ಈಗ ಸಮಯ ಬೆಳಗಿನ 9:59:32. ಇನ್ನು ಮುಂದೆ ಸರಿಯಾಗಿ 10 ಗಂಟೆಯಿಂದ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

0: ಈಗ ಸಮಯ 10:40.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಭಾರತ ದೊಡ್ಡ ಪ್ರಜಾಪ್ರಭುತ್ವ ಮತ್ತು ಆಡಳಿತವನ್ನು ಹೊಂದಿರುವಂತಹ ರಾಷ್ಟ್ರ. ಭಾರತದ ಪ್ರಜಾಪ್ರಭುತ್ವ ಮತ್ತು ಆಡಳಿತ ವ್ಯವಸ್ಥೆಯ ಮುಖ್ಯವಾಗಿ

ಮೂರು ಅಂಗಗಳ ಮೇಲೆ ನಿಂತಿದೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಸಂಸತ್ತು ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆಯನ್ನೊಳಗೊಂಡಂತಹ ಶಾಸಕಾಂಗ ಆಗಿದೆ. ಸಂಸತ್ತನ್ನು ಕೇಂದ್ರ ಶಾಸಕಾಂಗ ಅಂತ ಕರೆಯಲಾಗುತ್ತೆ. ಸಂಸತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಕಲಾಪದ ಮುಖ್ಯ ಉದ್ದೇಶ ಶಾಸನವನ್ನು ರಚನೆ ಮಾಡೋದು. ಸಂಸತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಕಲಾಪದ ಮುಖ್ಯ ಉದ್ದೇಶವೇ ಶಾಸನ ರಚನೆ. ಶಾಸಕಾಂಗದ ಅವಿಭಾಜ್ಯ ಮತ್ತು ಅತ್ಯಂತ ಪ್ರಮುಖ ಅಂಗ ಸಂಸತ್ತು. ಬ್ರಿಟಿಷರು ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಬದಲಾವಣೆ ಮಾಡಿದಾಗ ಹೊಸ ಆಡಳಿತ ಕೇಂದ್ರಕ್ಕಾಗಿ 1921 ಫೆಬ್ರವರಿ 12 ಸಂಸತ್ ಭವನದ ಕಟ್ಟಡಕ್ಕೆ ಬ್ರಿಟಿಷ್ ರಾಜಮನೆತನದ ಡ್ಯೂಕ್ ಆಫ್ ಕನ್ನಡ ಅವರು ಅಡಿಗಲ್ಲು ಇಟ್ಟರು. ಪ್ರಸಿದ್ಧ ಬ್ರಿಟಿಷ್ ವಾಸ್ತುಶಿಲ್ಪಿಗಳಾದ ಎಡ್ವಿನ್ ಲೂಟನ್ಸ್ ಮತ್ತು ಹರ್ಬರ್ಟ್ ಬೇಕಲ್ ಸಂಸತ್ ಭವನದ ವಿನ್ಯಾಸ ಮಾಡಿದರು. ಅದನ್ನು ನಿರ್ಮಾಣ ಮಾಡೋದಕ್ಕೆ ಅಂದಿನ ಕಾಲಕ್ಕೆ 83 ಲಕ್ಷ ರೂಪಾಯಿಗಳು ಬೇಕಾಗಿತ್ತಂತೆ. ಕಟ್ಟೋದಕ್ಕೆ 6 ವರ್ಷ ಬೇಕಾಯ್ತಂತೆ. ಬ್ರಿಟಿಷರ ಕಾಲದಲ್ಲಿ ಇದನ್ನು ಕೌನ್ಸಿಲ್ ಹೌಸ್ ಅಂತ ಕರೀತಿದ್ರು. ಸ್ವಾತಂತ್ರ್ಯ ನಂತರ ಇದು ಸಂಸತ್ ಭವನ ಆಯಿತು.

ಮೈಸೂರು ಮುತ್ತಣ್ಣ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಪಿ ವಿ ಶ್ರೀನಿವಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ.

ಹಳೆಯ ಸಂಸತ್ ಕಟ್ಟಡಕ್ಕೆ ಸುಮಾರು 100 ವರ್ಷ ತುಂಬುತ್ತಾ ಬಂದಿದ್ರಿಂದ ಸ್ಥಳಾವಕಾಶದ ಕೊರತೆ, ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ಕಷ್ಟ ಆಯಿತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸೆಂಟ್ರಲ್ ವಿಸ್ಟಾ ಯೋಜನೆಯಡಿ ಹೊಸ ಸಂಸತ್ ಭವನದ ಸ್ಥಾಪನೆಗೆ ನಿರ್ಧಾರ ಮಾಡಿತು. 2020 ಡಿಸೆಂಬರ್ 10 ನೂತನ ಭವನದ ಶಂಕುಸ್ಥಾಪನೆ ಆಯಿತು. ಭಾರತದ ಪ್ರಖ್ಯಾತ ವಾಸ್ತುಶಿಲ್ಪಿ ಬಿಮಲ್ ಪಟೇಲ್ ಅವರು ಹೊಸ

ಕ್ರಾಂತಿವೀರ ಚಿತ್ರಕ್ಕಾಗಿ ಹಾಡಿದ್ದಾರೆ ಅಜಯ್ ವಾರಿಯರ್, ಹೇಮಂತ್ ಕುಮಾರ್ ಮತ್ತು ನಿತಿನ್ ರಘುವೀರ್. ಆದತ್ ಎಂಪಿ ಅವರ ಗೀತ ರಚನೆಗೆ ಎಸ್ ಪ್ರತಾಪ್ ಸಂಗೀತ ನೀಡಿದ್ದಾರೆ.

ಭಾರತದ ಹೊಸ ಸಂಸತ್ ಭವನದ ನಿರ್ಮಾಣ ವೆಚ್ಚ ಸುಮಾರು 970 ಕೋಟಿ ರೂಪಾಯಿಗಳು. ಇದು ಅತ್ಯಾಧುನಿಕ ಭೂಕಂಪ ನಿರೋಧಕ ಕಟ್ಟಡ ಆಗಿದೆ. ತ್ರಿಕೋನ

ಆಕಾರದಲ್ಲಿದೆ. ಹಳೆಯ ಕಟ್ಟಡ ವೃತ್ತಾಕಾರದಲ್ಲಿತ್ತು. 64,500 ಚದರ ಮೀಟರ್ ವಿಸ್ತೀರ್ಣವನ್ನು ಇದು ಹೊಂದಿದೆ. 4 ಅಂತಸ್ತುಗಳಿವೆ. ಲೋಕಸಭೆಯಲ್ಲಿ 888 ಸದಸ್ಯರಿಗೆ ಆಸನ ವ್ಯವಸ್ಥೆ ಇದೆ. ಒಳಾಂಗಣವನ್ನು ಭಾರತದ ರಾಷ್ಟ್ರೀಯ ಪಕ್ಷಿಯಾದ ನವಿಲಿನ ಮಾದರಿಯಲ್ಲಿ ವಿನ್ಯಾಸಗೊಳಿಸಿದೆ. ರಾಜ್ಯಸಭೆಯ 384 ಸದಸ್ಯರಿಗೆ ಆಸನ ವ್ಯವಸ್ಥೆ ಇದೆ. ಒಳಾಂಗಣವನ್ನು ರಾಷ್ಟ್ರೀಯ ಪುಷ್ಪ ಕಮಲದ ಮಾದರಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಜಂಟಿ ಅಧಿವೇಶನ ನಡೆದಾಗ ಲೋಕಸಭಾ ಸಭಾಂಗಣದಲ್ಲೇ ಒಟ್ಟು 1,272 ಸದಸ್ಯರು ಒಟ್ಟಿಗೆ ಕುಳಿತುಕೊಂಡು ಕಲಾಪ ನಡೆಸುವಂತಹ ವ್ಯವಸ್ಥೆ ಇದೆ.

0: ನಮ್ಮ ಸ್ಟುಡಿಯೋದ ಸಮಯ 10:15:20
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ನೂತನ ಸಂಸತ್ ಭವನದ ಅತ್ಯಂತ ಪ್ರಮುಖ ಆಕರ್ಷಣೆ ಅಂತಂದ್ರೆ ಲೋಕಸಭೆಯ ಸ್ಪೀಕರ್ ಆಸನದ ಬಳಿ ಇರುವಂತಹ, ಸ್ಥಾಪನೆ ಮಾಡಲಾಗಿರುವಂತಹ ಪವಿತ್ರ ಸೆಂಗೋಲ್. ಇದು ಬ್ರಿಟಿಷರಿಂದ ಭಾರತೀಯರಿಗೆ ಅಧಿಕಾರ ಹಸ್ತಾಂತರ ಆದಾಗ ಪ್ರಥಮ ಪ್ರಧಾನಿಯಾಗಿದ್ದರಲ್ಲ ನೆಹರು ಅವರು, ಅವರಿಗೆ ತಮಿಳುನಾಡಿನ ಅಧೀನಂ ಮಠದರಿಂದ ನೀಡಲ್ಪಟ್ಟಂತಹ ಐತಿಹಾಸಿಕ ರಾಜದಂಡ ಆಗಿದೆ. ನ್ಯಾಯ ಮತ್ತು ಧರ್ಮದ ಸಂಕೇತ ಆಗಿದೆ. ನೂತನ ಸಂಸತ್ ಭವನಕ್ಕೆ ಮೂರು ಪ್ರಮುಖ

ಪ್ರವೇಶ ದ್ವಾರಗಳಿವೆ. ಯಾವುದಾದಿದೆ ಅಂತ ನೋಡೋಣ ಈ ಒಂದು ಗೀತೆಯ ನಂತರ. ಅಮೃತಗಳಿಗೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಬಿಆರ್ ಛಾಯಾ. ವಿಜಯ ನರಸಿಂಹ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಸಂಗೀತ ನೀಡಿದ್ದಾರೆ.

ನೂತನ ಸಂಸತ್ ಭವನಕ್ಕೆ ಮೂರು ಪ್ರಮುಖ ಪ್ರವೇಶ ದ್ವಾರಗಳಿದ್ದಾವೆ. ಜ್ಞಾನದ್ವಾರ, ಶಕ್ತಿದ್ವಾರ, ಕರ್ಮದ್ವಾರ ಅಂತ. ಈ ದ್ವಾರಗಳ ಹೆಸರುಗಳು ಭಾರತೀಯ ನಾಗರಿಕತೆಯ ಪ್ರಗತಿಯನ್ನು ಬಿಂಬಿಸುವಂತಹ ಅದ್ಭುತ ಸಂವಿಧಾನ ಗ್ಯಾಲರಿ ಇದೆ. ಗಾಂಧೀಜಿ, ಚಾಣಕ್ಯ ಮುಂತಾದ ಮಹನೀಯರ ಕಲಾಕೃತಿಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸಂಪೂರ್ಣ ಪರಿಸರ ಸ್ನೇಹಿ ಮತ್ತು ಇಂಧನ ಉಳಿತಾಯ ತಂತ್ರಜ್ಞಾನದ ಬಳಕೆ ಇಲ್ಲಿ ಆಗಿದೆ. ಇಲ್ಲಿ ಕಾಗದರಹಿತ ವ್ಯವಹಾರಕ್ಕೆ ಆದ್ಯತೆಯನ್ನು ನೀಡಲಾಗಿದೆ. ಎಂಎನ್ ಕೃಪಾಕರ್ ಅವರ ಧ್ವನಿಯಲ್ಲಿರುವ ಖಡಕ್ ಚಿತ್ರದ ಒಂದು ಗೀತೆ. ಪ್ರತಾಪ್ ರೆಡ್ಡಿಯವರ ಗೀತ ರಚನೆಗೆ ಕೃಪಾಕರ್ ಅವರ ಸಂಗೀತವಿದೆ.

ನೂತನ ಸಂಸತ್ ಭವನದ ಭವನವು ಭೂಕಂಪ ವಲಯದ ಸುರಕ್ಷತಾ ಮಾನದಂಡಕ್ಕೆ ಅನುಗುಣವಾಗಿ ಅತ್ಯಂತ ಗಟ್ಟಿಯಾಗಿ ನಿರ್ಮಾಣಗೊಂಡಿದೆ. ಭಾರತದ ಸಂಸತ್ ಭವನವು ದೇಶದ ಅತ್ಯುನ್ನತ ಶಾಸಕಾಂಗ ವ್ಯವಸ್ಥೆಯಾಗಿದೆ. ಭಾರತದ ಪ್ರಜಾಪ್ರಭುತ್ವದ ಹೃದಯ ಭಾಗ ಇದಾಗಿದೆ. ನವದೆಹಲಿಯಲ್ಲಿ ಮೇ 28, 2023 ಉದ್ಘಾಟನೆಗೊಂಡ ಈ ಕಟ್ಟಡ ದೇಶದ ಕಾನೂನುಗಳನ್ನು ರೂಪಿಸುವ ಮತ್ತು ಪ್ರಮುಖ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಪವಿತ್ರ ಕಟ್ಟಡ ಆಗಿದೆ. ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ಹಕ್ಕನ್ನು ಪಡೆಯುವ ಜೊತೆಗೆ ಕರ್ತವ್ಯವನ್ನು ನಿರ್ವಹಣೆ ಮಾಡೋ ಜವಾಬ್ದಾರಿ ನಮ್ಮ ಮೇಲಿದೆ ಅಲ್ವೇ? ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 10:30 ಸೆಕೆಂಡುಗಳು.

ಸುಲ್ತಾನತ್ ಚಿತ್ರದ ಗೀತೆಯ ಕೇಳಿದಿರಿ. ಸಾಧನ ಸರ್ಗಂ ಸುರೇಶ್ ವಾಡ್ಕರ್ ಅವರ ಧ್ವನಿಯಲ್ಲಿತ್ತು. ಹಸನ್ ಕಮಾಲ್ ಅವರ ಗೀತ ರಚನೆಗೆ ಕಲ್ಯಾಣ್ ಜಿ ಆನಂದ್ ಜಿ ಸಂಗೀತ ನೀಡಿದ್ದರು.

0: ರಾಮ್ ತೇರಿ ಗಂಗಾ ಮಾಯಿ ಚಿತ್ರದ ಗೀತೆ ಕೇಳಿದ್ರಿ. ಹಸನ್, ಲತಾ ಮಂಗೇಶ್ಕರ್, ಸುರೇಶ್ ವಾಡ್ಕರ್ ಅವರ ಧ್ವನಿಯಲ್ಲಿತ್ತು. ರವೀಂದ್ರ ಜೈನ್ ಅವರ ಗೀತ ರಚನೆ ಮತ್ತು ಸಂಗೀತವಿತ್ತು.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಅಟ್ 90 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ

0: ಐದರಿಂದ ಮೂವತ್ತನೇ ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ, ತಿಪಟೂರು ತಾಲೂಕು.

0: ಸಮಯ 10:45:30.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಖಿರ್ ಕ್ಯೋನ್ ಚಿತ್ರದ ಗೀತೆ ಮೊಹಮ್ಮದ್ ಆಜೀಜ್ ಅವರ ಧ್ವನಿಯಲ್ಲಿದೆ. ಇಂದುವೀರ್ ಅವರ ಗೀತ ರಚನೆಗೆ ರಾಜೇಶ್ ರೋಷನ್ ಸಂಗೀತ ನೀಡಿದ್ದಾರೆ.

0: गाता रहे।
1: ಗೈಡ್ ಚಿತ್ರದ ಗೀತೆ ಲತಾ ಮಂಗೇಶ್ಕರ್ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿದೆ. ಶೈಲೇಂದ್ರ ಅವರ ಗೀತ ರಚನೆಗೆ ಎಸ್ ಟಿ ಬರ್ಮನ್ ಸಂಗೀತ ನೀಡಿದ್ದಾರೆ.

ಸುನೇರೆ ಫಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 11:06. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲ ಗೀತೆ ಶ್ರೀಕೃಷ್ಣದೇವರಾಯ ಚಿತ್ರದ್ದು, ಸುಳಮಂಗಳಂ ರಾಜಲಕ್ಷ್ಮಿ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಸುಳಮಂಗಳಂ ರಾಜಲಕ್ಷ್ಮಿ, ಎಸ್ ಜಾನಕಿ, ಶ್ರೀನಿವಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ವಿಜಯ ನಾರಸಿಂಹ ಅವರ ಗೀತ ರಚನೆಗೆ ಟಿಜಿ ಲಿಂಗಪ್ಪ ಸಂಗೀತ ನೀಡಿದ್ದಾರೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಶ್ರೀಕೃಷ್ಣ ದೇವರಾಯ ಚಿತ್ರದ ಇನ್ನೊಂದು ಗೀತೆ ಸುಲಮಂಗಳಂ ರಾಜಲಕ್ಷ್ಮಿ ಎಸ್ ಜಾನಕಿ, ಪಿ ಬಿ ಶ್ರೀನಿವಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ವಿಜಯ ನರಸಿಂಹ ಅವರ ಗೀತ ರಚನೆಗೆ ಟಿಜಿ ಲಿಂಗಪ್ಪ ಸಂಗೀತ ನೀಡಿದ್ದಾರೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಪರೋಪಕಾರಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಲ್ ಆರ್ ಈಶ್ವರಿ. ಆರ್ ಎನ್ ಜೆ ಗೋಪಾಲಪ್ರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಕೆಸರಿನ ಕಮಲ ಚಿತ್ರದ ಗೀತೆ ಕೇಳ್ತಾ ಇದ್ದೀರಿ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿದೆ. ಆರ್ ಎನ್ ಜೆ ಗೋಪಾಲ್ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಸಂಗೀತ ನೀಡಿದ್ದಾರೆ.

ದೂರದ ಬೆಟ್ಟ ಚಿತ್ರದ ಗೀತೆಯನ್ನು ಪಿ ವಿ ಶ್ರೀನಿವಾಸ್, ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಿ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಸಂಗೀತ ನೀಡಿದ್ದಾರೆ.

ಸವಿನೆನಪು ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆ ಉಪಾಸನೆ. ಚಿತ್ರಕ್ಕಾಗಿ ವಾಣಿ ಜಯರಾಮ್ ಹಾಡಿರುವ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಇದುವರೆಗೂ ಸವಿ ನೆನಪು ಹಳೆಯ ಹಿಂದಿ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈಗ ಸಮಯ ಆಗಿದೆ 11:30. ನಮ್ಮ ಮುಂದಿನ ಕಾರ್ಯಕ್ರಮ ಎನ್ಸಿಇಆರ್ಟಿ ಪ್ರಾಯೋಜಿತ ಉಮಂಗ್ ಪ್ರಸಾರವಾಗಲಿದೆ.

ಸಮಯ ಇನ್ನೇನು 12 ಗಂಟೆ ಆಗಲಿದೆ. ಆಕಾಶವಾಣಿ ಬೆಂಗಳೂರು. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಪ್ರದೇಶ ಸಮಾಚಾರ. ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬಕ್ರೀದ್ ಹಬ್ಬದ ಆಚರಣೆ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಹಾಗೂ ಗದಗ್ ಸೇರಿದಂತೆ ನಾಡಿನ ವಿವಿಧೆಡೆ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಬಾಂಧವರು ಇಂದು ಬೆಳಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಸಾಮೂಹಿಕ ಪ್ರಾರ್ಥನೆ ಹಾಗೂ ಶುಭಾಶಯ ವಿನಿಮಯ ಕೈಗೊಂಡರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ್ದಾರೆ. ಬಕ್ರೀದ್ ಹಬ್ಬದ ಹಿನ್ನೆಲೆ ಬೆಳಗಾವಿ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡ ಮೆಹಬೂಬ್ ಮಕಾಂದಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇಸ್ಲಾಂ ಧರ್ಮದಲ್ಲಿ ಪವಿತ್ರ ಬಕ್ರೀದ್ ಹಬ್ಬವನ್ನ ಎಲ್ಲ ಮುಸಲ್ಮಾನರು ಶ್ರದ್ಧಾ ಭಕ್ತಿಯಿಂದ ನಾವು ಆಚರಿಸ್ತೀವಿ. ಬಕ್ರೀದ್ ಹಬ್ಬದ ಸಂಕೇತ ಇದು ತ್ಯಾಗ ಬಲಿದಾನದ ಸಂಕೇತ. ಭಗವಂತ ಅಲ್ಲಾಹ ಮತ್ತು ಆ ಭಕ್ತರ ನಡುವಿನ ಎಷ್ಟು ಪ್ರೀತಿ ಇದೆ, ತನಗೆ ಇಷ್ಟವಾದಂತಹ ತ್ಯಾಗ ಮಾಡ್ತಾನೆ ಅನ್ನುವಂತಹದರ ಸಂಕೇತ. ಬಹಳ ಶ್ರದ್ಧಾ ಭಕ್ತಿಯಿಂದ ಮುಸಲ್ಮಾನ್ ಬಾಂಧವರು ಆಚರಣೆ ಮಾಡ್ತಾರೆ. ಲಕ್ಷಾಂತರ ಮುಸಲ್ಮಾನರು ಹಜ್ ಯಾತ್ರೆಯನ್ನು ಕೂಡ ಕೈಗೊಳ್ತಾರೆ. ಮೆಕ್ಕಾ ಮತ್ತು ಮದೀನಾದಲ್ಲಿ ಆಚರಣೆಯನ್ನ ಮಾಡ್ತಾರೆ. ಬೆಳಗಾವಿಯಲ್ಲಿಯೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಬಕ್ರೀದ್ ಹಬ್ಬದ ದಿನ ಬೆಳಿಗ್ಗೆ ಎಲ್ಲ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೀತದೆ. ಆ ಪ್ರಾರ್ಥನೆ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಮಹತ್ವ ಏನು, ಯಾಕೆ ಆಚರಣೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಆಚರಣೆ ಮಾಡಬೇಕೆನ್ನುವಂತಹ ಪ್ರವಚನವನ್ನ ಧರ್ಮಗುರುಗಳು ಆ ಸಾಮೂಹಿಕ ಪ್ರಾರ್ಥನೆಯ ಸಂದರ್ಭದಲ್ಲಿ ಕೊಡ್ತಾರೆ. ಪರಸ್ಪರ ಶುಭಾಶಯವನ್ನ ಕೋರಿ ಮಹತ್ವವಾದಂತಹ ಒಂದು ಸಂದೇಶ ನೀಡಲಾಗ್ತದೆ.
0: ದೇಶದ ಸ್ವಾತಂತ್ರ್ಯಕ್ಕಾಗಿ ಸೂರ್ಯನ ಕಿರಣಗಳೇ ಬೀಳದ ಕತ್ತಲ ಕೋಣೆಯೊಳಗೆ ಬಂಧಿಯಾಗಿ ಅಂಡಮಾನ್ ದ್ವೀಪದ ಪೋರ್ಟ್ ಬ್ಲೇರ್ನ ಸೆಲ್ಯುಲರ್ ಜೈಲಿನಲ್ಲಿ ಕರಿನೀರಿನ ಶಿಕ್ಷೆ ಅನುಭವಿಸಿದ ಸ್ವಾತಂತ್ರ್ಯ ವೀರ ಶ್ರೀ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಜಯಂತ್ಯುತ್ಸವವೆಂದು ಅಖಂಡ ಭಾರತದ ನಿರ್ಮಾಣಕ್ಕಾಗಿ ಹೋರಾಡಿದ ದೇಶಪ್ರೇಮಿಯ ಜಯಂತಿಯಂದು ಶತಕೋಟಿ ಪ್ರಣಾಮಗಳು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಇಂದು ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ. ಮಹಿಳೆಯರ ಆರೋಗ್ಯ ಮತ್ತು ಸ್ವಾಸ್ಥ್ಯದ ದೃಷ್ಟಿಯಿಂದ 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ

0: ಸುರಕ್ಷತಾ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎನ್ನುತ್ತವೆ ಸಮೀಕ್ಷಾ ವರದಿಗಳು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT 8ನೇ ಘಟಿಕೋತ್ಸವ ನಾಡಿದ್ದು 30ರಂದು ನಡೆಯಲಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಮಾಹಿತಿ ನೀಡಿ, ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದು, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. IIIT ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ್ ದಾನಿ ಅಧ್ಯಕ್ಷತೆ ವಹಿಸುವರು ಎಂದರು. ಎಂಟೆಕ್ ಸಂಶೋಧನೆ ವಿಭಾಗದಿಂದ ಇಬ್ಬರು, ಬಿಟೆಕ್ ಕಾಂಪ್ಯೂಟರ್ ಸೈನ್ಸ್ 136, ಡೇಟಾ AI 66 ಹಾಗೂ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದ 51 ಜನ ಯುವ ಪದವೀಧರರು ಪದವಿ ಪಡೆಯಲಿದ್ದಾರೆ. ರಾಷ್ಟಪತಿ ಪದಕ, ನಿರ್ದೇಶಕರ ಪದಕ ಹಾಗೂ ಸಂಸ್ಥೆಯ ಪದಕ ಸಹಿತ ಒಟ್ಟು 6 ಪದಕಗಳನ್ನು ನೀಡಲಾಗುವುದು ಎಂದು ಪ್ರೊಫೆಸರ್ ಮಹದೇವ ಪ್ರಸನ್ನ ತಿಳಿಸಿದರು. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ RTE ಅಡಿ 2026-27 ಸಾಲಿಗೆ ಖಾಸಗಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲೆಗಳಲ್ಲಿ ಉಚಿತ ಪ್ರವೇಶಕ್ಕಾಗಿ ಅರ್ಹ ಅರ್ಜಿಗಳನ್ನು ಮೊದಲ ಸುತ್ತಿನ ಲಾಟರಿ ಮೂಲಕ ಆಯ್ಕೆ ಮಾಡಲಾಗಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಮಕ್ಕಳ ಪಾಲಕರಿಗೆ SMS ಮೂಲಕ ಮಾಹಿತಿ ರವಾನೆಯಾಗಿದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಆರಂಭವಾಗಲಿದ್ದು, ವಾರ್ಡ್ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸುವಂತೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಮನವಿ ಮಾಡಿದ್ದಾರೆ. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಾಳೆ 28ನೇ ತಾರೀಕು ರಾಜ್ಯಾದ್ಯಂತ ಜರುಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ನಾಳೆ ಶುಕ್ರವಾರ 29ರೊಳಗೆ MyGov.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಸಮಯ ಸರಿಯಾಗಿ 12:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
2: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ಕೇಳಿ, ಬಕ್ರೀದ್ ಹಬ್ಬ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲ್ಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
3: ಪ್ರಿಯ ಶ್ರೋತೃಮಿತ್ರರೇ, ತ್ಯಾಗ, ಭಕ್ತಿ, ವಿಧೇಯತೆ ಮತ್ತು ಮಾನವೀಯತೆಯ ಪ್ರತೀಕವಾಗಿರುವ ಪವಿತ್ರ ಹಬ್ಬ ಈದ್ ಉಲ್ ಅಜಾ ಪ್ರಯುಕ್ತ ಅಹ್ಮದಿಯಾ ಮುಸ್ಲಿಂ ಸಂಘಟನೆಯ ಲಜ್ನಾ ಇಮಾಯಿಲ್ಲಾ ವಿಭಾಗದ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇವೆ. ನಾನು ನಿಮ್ಮ ನಿರೂಪಕಿ ಸಾಲಿಹಾ ಬಾಸಿತ. ಈದ್ ಉಲ್ ಅಜಾ ಎಂದರೆ ತ್ಯಾಗದ ಹಬ್ಬ. ಅಲ್ಲಾಹನ ಆದೇಶದನುಸಾರವಾಗಿ ಪ್ರವಾದಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತೋರಿದ ಅಪಾರ ನಂಬಿಕೆ ಮತ್ತು ತ್ಯಾಗದ ಸ್ಮರಣಾರ್ಥಕವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಪವಿತ್ರ ದಿನವು ನಮಗೆ ಕೇವಲ ಪ್ರಾಣಿಯ ಕುರ್ಬಾನಿಯನ್ನಷ್ಟೇ ಅಲ್ಲ, ನಮ್ಮ ಅಹಂಕಾರ, ಸ್ವಾರ್ಥ ಮತ್ತು ಕೆಟ್ಟ ಗುಣಗಳನ್ನು ತ್ಯಜಿಸಿ ಪ್ರೀತಿ, ಸಹಾನುಭೂತಿ ಮತ್ತು ಸೇವೆಯ ಜೀವನವನ್ನು ನಡೆಸುವ ಪಾಠವನ್ನು ಕಲಿಸುತ್ತದೆ. ಈದ್ ನಮಗೆ ಹಂಚಿಕೊಳ್ಳುವುದನ್ನು ಕಲಿಸುತ್ತದೆ. ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು, ಬಡವರನ್ನು ನೆನಪಿಸಿಕೊಳ್ಳುವುದು, ಪರಸ್ಪರ ಸಹಾಯ ಮಾಡುವುದು, ಇವೆಲ್ಲವೂ ಈ ಹಬ್ಬದ ನಿಜವಾದ ಸಂದೇಶವಾಗಿದೆ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈದ್ ಉಲ್ ಅಜ್ಹಾದ ಮಹತ್ವ, ಅದರ ಆಧ್ಯಾತ್ಮಿಕ ಸಂದೇಶ, ಸಮಾಜದಲ್ಲಿ ಶಾಂತಿ ಮತ್ತು ಸಹೋದರತ್ವದ ಅಗತ್ಯತೆ, ಇದರ ಕುರಿತು

0: ಕೆಲವು ಮನ ಮುಟ್ಟುವ ಮಾತುಗಳು ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ನಾವು ಕೇಳಲಿದ್ದೇವೆ. ಕಾರ್ಯಕ್ರಮದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮತ್ತು ಈದ್ ಮುಬಾರಕ್. ಮೊದಲನೆಯದಾಗಿ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನುಡಿಮುತ್ತುಗಳನ್ನು ಹಂಚಿಕೊಳ್ಳಲು ಸನಾ ರೆಹಮಾನ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಮಾತುಗಳನ್ನು ಕೇಳೋಣ.
1: ಮುಹಮ್ಮದ್ ಪೈಗಂಬರ್ ಅವರ ನುಡಿಮುತ್ತುಗಳು. ಒಂದು, ಸುನನ್ ಅಬಿ ದಾವೂದ್ ಹದೀಸ್ನಲ್ಲಿ ಈ ರೀತಿ ಉಲ್ಲೇಖಿಸಲಾಗಿದೆ, ಈದುಲ್ ಅಜ್ಹಾ ಅಂದರೆ ತ್ಯಾಗ ಬಲಿದಾನಗಳ ಹಬ್ಬ. ಈ ದಿನವು ಅಲ್ಲಾಹನ ಸನ್ನಿಧಿಯಲ್ಲಿ ಅತ್ಯಂತ ಪುಣ್ಯವು ಮತ್ತು ಅನುಗ್ರಹಿತವಾದ ದಿನವಾಗಿದೆ. ಈ ದಿನ ಸತ್ಯವಿಶ್ವಾಸಿಗಳು ಅಲ್ಲಾಹನ ಅನುಗ್ರಹಕ್ಕಾಗಿ ತ್ಯಾಗ ಮತ್ತು ಬಲಿದಾನ ನೀಡುತ್ತಾರೆ, ಭಯಭಕ್ತಿ ಮತ್ತು ಅನುಸರಣೆಯ ಮಾದರಿಯನ್ನು ಪ್ರಕಟಪಡಿಸುತ್ತಾರೆ. ಎರಡು, ತ್ಯಾಗ ಬಲಿದಾನವು ಹಜರತ್ ಇಬ್ರಾಹಿಂ ಅಲೈಸಲಾಮರ ಮಹಾನ್ ನಡವಳಿಕೆಯಾಗಿದೆ. ಅವರು ಸದಾ ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸುವ ಮತ್ತು ಅದನ್ನು ವಿಧೇಯತೆಯಿಂದ ಅನುಸರಿಸುವ ಅವರ ನಿಷ್ಠೆಯ ಸ್ಮರಣೆಯನ್ನು ಜೀವಂತಗೊಳಿಸುತ್ತದೆ. ಮೂರು, ಬಲಿದಾನದ ಉದ್ದೇಶ ಕೇವಲ ಮಾಂಸ ಅಥವಾ ರಕ್ತವಲ್ಲ, ಅಲ್ಲಾಹನಿಗೆ ತಲುಪುವುದು ನಿಮ್ಮ ದೈವಭಕ್ತಿ ಮತ್ತು ನಿಷ್ಠೆಯಾಗಿದೆ. ನಾಲ್ಕು, ಬಲಿದಾನವು ತ್ಯಾಗ ಸಹನೆ ಮತ್ತು ಅಲ್ಲಾಹನಿಗಾಗಿ ಇರುವ ಪ್ರೀತಿಯ ಮಹಾನ್ ಚಿಹ್ನೆಯಾಗಿದೆ. ಐದು, ಅತ್ಯುತ್ತಮ ವ್ಯಕ್ತಿ ಅಂದರೆ ಅಲ್ಲಾಹನ ಭಯ ಮತ್ತು ಉತ್ತಮ ಸ್ವಭಾವ ಹೊಂದಿರುವವನು. ಆರು, ಹಜ್ ಮಾಡುವವರು ಅಲ್ಲಾಹನ ಅತಿಥಿಗಳಾಗಿದ್ದಾರೆ, ಅವರು ಪ್ರಾರ್ಥನೆ ಮಾಡಿದರೆ ಅಲ್ಲಾಹ್ ಅದನ್ನು ಸ್ವೀಕರಿಸುತ್ತಾನೆ. ಸ್ವೀಕೃತ ಹಜ್ಗೆ ಪ್ರತಿಫಲ ಸ್ವರ್ಗವಲ್ಲದೆ ಮತ್ತೇನೂ ಇಲ್ಲ. ಏಳು, ಯಾರಾದರೂ ಏನಾದರೂ ಒಳಿತು ಮಾಡಲು ಕರೆದರೆ ಆ ಒಳಿತು ಮಾಡುವವನಿಗೆ ಲಭಿಸುವಷ್ಟು ಪ್ರತಿಫಲ ಆದೇಶಿಸುವವನಿಗೂ ಲಭಿಸುವುದು. ಒಳಿತು ಮಾಡುವವನ ಪ್ರತಿಫಲದಲ್ಲಿ ಏನೂ ಕಡಿಮೆ ಆಗದು. ಯಾರಾದರೂ ಕೆಡುಕಿನೆಡೆಗೆ ಕರೆದರೆ ಆ ಕೆಡುಕು ಮಾಡುವವನಿಗೆ ಸಮಾನವಾದ ಪಾಪ ಆತನಿಗೆ ತಟ್ಟುವುದು. ಕೆಡುಕು ಮಾಡುವವನ ಪಾಪದಲ್ಲಿ ಏನೂ ಕಡಿಮೆ ಆಗದು. ಎಂಟು, ತನ್ನ ಸಹೋದರನಿಗೆ ಸಹಾಯ ಮಾಡುವ ಕಾರ್ಯದಲ್ಲಿ ಮಗ್ನನಾಗಿರುವವನಿಗೆ ಅಲ್ಲಾಹನು ಸಹಾಯ ಮಾಡುತ್ತಾನೆ.
0: ಮುಂದೆ ಒಂದು ಸಮೂಹ ಗೀತೆಯನ್ನು ಕೇಳೋಣ. ಕೆಎಂ ಉಮರ್ ಅವರು ರಚಿಸಿರುವ ಈ ಸಮೂಹ ಗೀತೆಯನ್ನು ಹಾಡಲಿದ್ದಾರೆ ರೂಮಾನ್ ರಿಜ್ವಾನ್, ಬರ್ಕತ್ ಯೂಸುಫ್ ಮತ್ತು ಸಾಲಿಹಾ ಬಾಸಿತಾ.

0: ಸುಂದರವಾದ ಹಾಡನ್ನು ಕೇಳಿದಿರಿ. ಈಗ ಈದ್ ಉಲ್ ಅಜ್ಹಾ ಹಬ್ಬದ ಮಹತ್ವದ ಕುರಿತು ಮಾತನಾಡಲಿದ್ದಾರೆ ಅಖಿಲಾ ಕಲೀಂ ಅವರು. ಈ ಪವಿತ್ರ ಹಬ್ಬದ ನಿಜವಾದ ಸಂದೇಶ ಮತ್ತು ತ್ಯಾಗದ ಮಹತ್ವವನ್ನು ಅವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ.
1: ಈದ್ ಉಲ್ ಅಜ್ಹಾ. ಪ್ರಿಯ ಕೇಳುಗರೆ, ಇಂದು ನಾವು ಈದ್ ಉಲ್ ಅಜ್ಹಾ ಹಬ್ಬದ ನಿಜವಾದ ಅರ್ಥ ಮತ್ತು ಅದರ ಸಂದೇಶದ ಕುರಿತು ಕೆಲವು ಅಮೂಲ್ಯವಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಈದ್ ಉಲ್ ಅಜ್ಹಾ ಹಬ್ಬವನ್ನು ಜಗತ್ತಿನಾದ್ಯಂತ ಮುಸ್ಲಿಮರು ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿ ಬಹಳ ವಿಜೃಂಭಣೆಯಿಂದ ಹಾಗೂ ಸಡಗರದಿಂದ ಆಚರಿಸುತ್ತಾರೆ. ಈದ್ ದಿನದಂದು ಜನರು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿ ದೇವಾರಾಧನೆ ಮಾಡುವ ಮೂಲಕ ಸಮಾಜದ ಕ್ಷೇಮಾಭಿವೃದ್ಧಿಗೆ ಅಗತ್ಯವಾದ ಐಕ್ಯತೆ, ಸಮಾನತೆ ಮುಂತಾದ ಗುಣಗಳನ್ನು ಇಸ್ಲಾಂ ಧರ್ಮವು ಕಲಿಸುತ್ತದೆ. ಈದ್ ಉಲ್ ಅಜ್ಹಾ ಇಸ್ಲಾಂ ಧರ್ಮದ ಎರಡು ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಹಜ್ ಪುಣ್ಯಕರ್ಮದ ಅನುಷ್ಠಾನ ಪೂರ್ಣಗೊಂಡ ಬಳಿಕ ಅದರ ಸಂಭ್ರಮದ ಸಂಕೇತವಾಗಿ ಇಸ್ಲಾಮಿಕ್ ಕಾಲಗಣನೆಯ ದುಲ್ಹಜ್ ತಿಂಗಳ 10ನೆಯ ದಿನದಂದು ಆಚರಿಸಲ್ಪಡುವ ಹಬ್ಬ ಇದಾಗಿದೆ. ಇಸ್ಲಾಂ ಧರ್ಮದ 5 ಆರಾಧನಾ ಕರ್ಮಗಳೆಂದರೆ ಏಕದೇವಾರಾಧನೆ, ಹಜ್ರತ್ ಮೊಹಮ್ಮದ್ ಪೈಗಂಬರರು ದೇವನ ಸಂದೇಶವಾಹಕರೆಂಬ ವಿಶ್ವಾಸ, 5 ಹೊತ್ತಿನ ನಮಾಜ್, ಉಪವಾಸ, ಜಕಾತ್ ಅಂದರೆ ದಾನ ಧರ್ಮ ಹಾಗೂ ಹಜ್ ಅಂದರೆ ತೀರ್ಥಯಾತ್ರೆ. ಮಹತ್ತರವಾದ ಪುಣ್ಯಕರ್ಮಗಳ ನಂತರ ಈದ್ ಆಚರಿಸಲಿಕ್ಕೂ ಆ ಸಂದರ್ಭದಲ್ಲಿ ಬೇರೆ ಕೆಲವು ಪುಣ್ಯಕರ್ಮಗಳನ್ನು ನಿರ್ವಹಿಸಲಿಕ್ಕೂ ಇಸ್ಲಾಂ ಧರ್ಮವು ನಿರ್ದೇಶಿಸುತ್ತದೆ. ತ್ಯಾಗಪೂರ್ಣವಾದ ಜೀವನವೇ ಮೋಕ್ಷಪ್ರಾಪ್ತಿಗೆ ಸಾಧನ ಎಂಬ ತತ್ವವನ್ನು ಈದ್ ಉಲ್ ಅಜ್ಹಾ ಹಬ್ಬವು ಒಳಗೊಂಡಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆತ್ಮೋನ್ನತಿಗಾಗಿ ಹಲವಾರು ರೀತಿಯ ತ್ಯಾಗಗಳು ಮತ್ತು ಕಷ್ಟಾನುಭವಗಳು ಅವಶ್ಯಕವೆಂದು, ಇಂತಹ ತೀವ್ರ ಪ್ರಯತ್ನ ಮತ್ತು ತ್ಯಾಗಗಳನ್ನು ಅನುಸರಿಸದೆ ನಿಜವಾದ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಈ ಹಬ್ಬವು ಬೋಧಿಸುತ್ತದೆ. ಈದ್ ಉಲ್ ಅಜ್ಹಾದ ನೈಜ ಉದ್ದೇಶವೇನೆಂದು ತಿಳಿಯದೆ ಕೇವಲ ಹೊಸ ಉಡುಪು ಧರಿಸಿ ಇಷ್ಟವಾದ ಭೋಜನವನ್ನು ಸೇವಿಸಿ ಈದ್ ಆಚರಿಸುವುದು ಅರ್ಥಶೂನ್ಯವಾಗಿದೆ. ಈ ಹಬ್ಬದ ಆಚರಣೆಯ ಹಿಂದೆ ಒಂದು ಮಹತ್ತಾದ ತ್ಯಾಗ ಮತ್ತು ಬಲಿದಾನದ ಧಾರ್ಮಿಕ ಹಿನ್ನೆಲೆಯಿದೆ. ಈದ್ ಉಲ್ ಅಜ್ಹಾ ಹಬ್ಬವು ನಮಗೆ ಈ ಮಹತ್ತಾದ ತ್ಯಾಗದ ಚರಿತ್ರೆಯನ್ನು ಪ್ರತಿ ವರ್ಷ ನೆನಪಿಸುತ್ತದೆ. ಅದು ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಅವರ ಕುಟುಂಬದ ಮಹಾನ್ ತ್ಯಾಗದ ಸ್ಮರಣೆಯಾಗಿದೆ. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಅವರಿಗೆ ವೃದ್ಧಾಪ್ಯದಲ್ಲಿ ದೇವನು ಒಬ್ಬ ಪುತ್ರನನ್ನು ಅನುಗ್ರಹಿಸಿದನು. ಆ ಮಗನೇ ಪ್ರವಾದಿ ಇಸ್ಮಾಯಿಲ್ ಅಲೈಸಲಾಂ. ಇಬ್ರಾಹಿಂ ಅಲೈಸಲಾಂ ಅವರಿಗೆ ತಮ್ಮ ಮಗನೆಂದರೆ ಅಪಾರ ಪ್ರೀತಿ ಇತ್ತು. ಆದರೆ ಮಗನು ಯೌವನಕ್ಕೆ ಕಾಲಿಡುತ್ತಿದ್ದಂತೆ ದೇವನು ಇಬ್ರಾಹಿಂ ಅಲೈಸಲಾಂ ಅವರಿಗೆ ಒಂದು ಕಠಿಣ ಪರೀಕ್ಷೆಯನ್ನು ಒಡ್ಡಿದನು. ಇಬ್ರಾಹಿಂ ಅಲೈಸಲಾಂ ಅವರಿಗೆ ಸತತವಾಗಿ 3 ದಿನಗಳ ಕಾಲ ಕನಸಿನ

ಅಲ್ಲಿ ತಮ್ಮ ಪ್ರಿಯ ಪುತ್ರ ಇಸ್ಮಾಯಿಲ್ ಅವರನ್ನು ದೇವನ ಮಾರ್ಗದಲ್ಲಿ ಬಲಿ ನೀಡುವಂತೆ ಆದೇಶವಾಯಿತು. ದೇವನ ಆಜ್ಞೆಯನ್ನು ಪಾಲಿಸಲು ಇಬ್ರಾಹಿಂ ಅಲೈಸಲಾಂ ಸಿದ್ಧರಾದರು. ಆದರೆ ಅವರು ಇದನ್ನು ಮಗನ ಮೇಲೆ ಬಲವಂತವಾಗಿ ಹೇರಲು ಇಷ್ಟಪಡಲಿಲ್ಲ. ಹಾಗಾಗಿ ಅವರು ತಮ್ಮ ಮಗನ ಬಳಿಗೆ ಬಂದು ಹೀಗೆ ಹೇಳಿದರು, ನನ್ನ ಪ್ರಿಯ ಮಗನೇ, ನಾನು ನಿನ್ನನ್ನು ಬಲಿ ನೀಡುತ್ತಿರುವಂತೆ ಕನಸಿನಲ್ಲಿ ಕಂಡಿದ್ದೇನೆ. ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಇದಕ್ಕೆ ಆ ಚಿಕ್ಕ ವಯಸ್ಸಿನ ಪ್ರವಾದಿ ಇಸ್ಮಾಯಿಲ್ ಅಲೈಸಲಾಂ ಅತ್ಯಂತ ತಾಳ್ಮೆ ಮತ್ತು ವಿಧೇಯತೆಯಿಂದ ಹೀಗೆ ಉತ್ತರಿಸಿದರು, ಅಪ್ಪ, ನಿಮಗೆ ದೇವನಿಂದ ಯಾವ ಆಜ್ಞೆ ನೀಡಲಾಗಿದೆಯೋ ಅದನ್ನು ನೀವು ಧೈರ್ಯವಾಗಿ ನಿರ್ವಹಿಸಿ. ದೇವನ ಇಚ್ಛೆಯಿದ್ದರೆ ನೀವು ನನ್ನನ್ನು ತಾಳ್ಮೆ ಹಾಗೂ ದೃಢತೆ ಹೊಂದಿರುವವರಲ್ಲಿ ಕಾಣುವಿರಿ. ಪವಿತ್ರ ಕುರ್ಆನ್ ಸೂರ ಅಸ್ಸಫಾತ್ 37:102. ಮಗನ ಈ ಮಾತು ಇಬ್ರಾಹಿಂ ಅಲೈಸಲಾಂ ಅವರ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ತಂದೆ ಮತ್ತು ಮಗ ಇಬ್ಬರೂ ದೇವರ ಇಚ್ಛೆಗೆ ಸಂಪೂರ್ಣವಾಗಿ ಶರಣಾದರು. ಪ್ರವಾದಿ ಇಬ್ರಾಹಿಂ ತನ್ನ ಮಗನನ್ನು ಬಲಿಗಾಗಿ ನೆಲದ ಮೇಲೆ ಮಲಗಿಸಿ ಬಲಿಯರ್ಪಿಸಲು ತಯಾರಾದರು. ಆ ಸಮಯದಲ್ಲಿ ದೇವನು ದೇವದೂತರ ಮುಖಾಂತರ ಸಂದೇಶವನ್ನು ತಲುಪಿಸಿ ಅವರ ತ್ಯಾಗವನ್ನು ಸ್ವೀಕರಿಸಿ ಅದರ ಬದಲಾಗಿ ಒಂದು ಕುರಿಯನ್ನು ಬಲಿಯರ್ಪಿಸಲು ನಿರ್ದೇಶನ ನೀಡಿದನು. ಹೀಗೆ ಭಗವಂತನ ಪರೀಕ್ಷೆಯಲ್ಲಿ ತಮ್ಮ ತ್ಯಾಗ ಮತ್ತು ಬಲಿದಾನಗಳ ಮೂಲಕ ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಇಸ್ಮಾಯಿಲ್ ಅಲೈಸಲಾಂ ಅವರು ವಿಜಯಿಯಾದರು. ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಿಕೊಂಡು ಮುಸ್ಲಿಮರು ಕುರ್ಬಾನಿ ಅಂದರೆ ಮೃಗಬಲಿಯನ್ನು ಅರ್ಪಿಸುತ್ತಾರೆ. ಮೃಗಬಲಿಯನ್ನು ಅರ್ಪಿಸುವವರು ಕೆಲವು ನಿಬಂಧನೆಗಳನ್ನು ಅನುಸರಿಸಬೇಕಾಗುತ್ತದೆ. ಬಲಿದಾನ ಮಾಡುವವರು ಹಬ್ಬದ ಈದ್ ನಮಾಜ್ ನಿರ್ವಹಿಸಿದ ನಂತರವೇ ಬಲಿ ಅರ್ಪಿಸಬೇಕು. ಇದಕ್ಕಾಗಿ 3 ದಿನಗಳವರೆಗೆ ಕಾಲಾವಕಾಶವಿದೆ. ಬಲಿದಾನ ಮಾಡಲ್ಪಟ್ಟ ಮೃಗದ ಮಾಂಸವನ್ನು ಸಾಮಾನ್ಯವಾಗಿ 3 ಸಮಭಾಗಗಳಾಗಿ ಹಂಚಲಾಗುತ್ತದೆ. ಒಂದು ಭಾಗವನ್ನು ಸ್ವಂತ ಉಪಯೋಗಕ್ಕಾಗಿ, ಎರಡನೇ ಭಾಗವನ್ನು ಕುಟುಂಬಸ್ಥರು ಮತ್ತು ನೆರೆಹೊರೆಯವರಿಗೆ, 3ನೇ ಭಾಗವನ್ನು ಬಡವರು ಹಾಗೂ ನಿರ್ಗತಿಕರಿಗೆ ನೀಡಲಾಗುತ್ತದೆ. ಇದರ ಉದ್ದೇಶವೇನೆಂದರೆ ಕಷ್ಟದಲ್ಲಿರುವವರು ಮತ್ತು ದಾರಿದ್ರರು ಹಬ್ಬದ ದಿನ ಹಸಿದಿರಬಾರದು ಎಂಬುದು. ಬಲಿದಾನದ ಕುರಿತಾಗಿ ಪವಿತ್ರ ಕುರ್ಆನಿನಲ್ಲಿ ಹೀಗೆ ಹೇಳಲಾಗಿದೆ, ಅವುಗಳ ಮಾಂಸವಾಗಲಿ ರಕ್ತವಾಗಲಿ ಅಲ್ಲಾಹನಿಗೆ ತಲುಪುವುದಿಲ್ಲ, ಆದರೆ ನಿಮ್ಮ ಭಯಭಕ್ತಿ ಮಾತ್ರ ಅವನಿಗೆ ತಲುಪುತ್ತದೆ. ಪವಿತ್ರ ಕುರ್ಆನ್ ಸೂರ ಅಲ್ ಹಜ್ 22:38. ಅಂದರೆ ಬಲಿ ನೀಡುವವರ ನಿಜವಾದ ಭಯಭಕ್ತಿ ಮತ್ತು ಹೃದಯ ಶುದ್ಧಿ ಮಾತ್ರ ಅಲ್ಲಾಹನಿಂದ ಸ್ವೀಕರಿಸಲ್ಪಡುತ್ತದೆ. ಮೃಗಬಲಿದಾನವು ಕಡ್ಡಾಯವಲ್ಲ, ಸಾಮರ್ಥ್ಯವಿರುವವರು ಮಾತ್ರ ಇದನ್ನು ನಿರ್ವಹಿಸಬಹುದು. ಇದೇ ಹಬ್ಬದ ಸಂದರ್ಭದಲ್ಲಿ ಲಕ್ಷಾಂತರ ಮುಸ್ಲಿಮರು ಪವಿತ್ರ ಹಜ್ ಯಾತ್ರೆಗಾಗಿ ಮಕ್ಕಾದಲ್ಲಿ ಸೇರುತ್ತಾರೆ. ಇಲ್ಲಿ ದೇಶ, ಭಾಷೆ ಮತ್ತು ವರ್ಗದ ಭೇದವಿಲ್ಲದೆ ಎಲ್ಲರೂ ದೇವನ ಆಜ್ಞೆಗೆ ತಲೆಬಾಗುತ್ತಾರೆ. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಅವರ ಕುಟುಂಬದ ತ್ಯಾಗದ ನೆನಪಿಗಾಗಿ ಈ ಪವಿತ್ರ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಆ ಕೇಂದ್ರದ ಸಂರಕ್ಷಣೆಗಾಗಿ ಜೀವ ಬಲಿದಾನ ಮಾಡಲು ತಾವು ಸನ್ನದ್ಧರೆಂದು ಅಲ್ಲಿ ಸೇರುವ ಮುಸ್ಲಿಮರು ಏಕಸ್ವರದಲ್ಲಿ ಘೋಷಿಸುತ್ತಾರೆ. ಹಜ್ ಕರ್ಮವನ್ನು ನಿರ್ವಹಿಸುವವರು ಕೆಲವು ವಿಧಿವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ಹಜ್ ಮಾಡುವವರು ಸಾಮಾನ್ಯ ವಸ್ತ್ರಗಳನ್ನು ತೆಗೆದು ಒಂದೇ ರೀತಿಯ ವಸ್ತ್ರಗಳನ್ನು ಧರಿಸುತ್ತಾರೆ. ಕಾಬಾದ ಪ್ರದಕ್ಷಿಣೆ ಮಾಡುತ್ತಾರೆ. ಸಫಾ ಮತ್ತು ಮರ್ವಾ ಎಂಬ ಬೆಟ್ಟಗಳ ನಡುವೆ 7 ಬಾರಿ ಸಂಚರಿಸುತ್ತಾರೆ. ತಲೆಮುಂಡನೆ ಮಾಡುವುದು, ಮೃಗಬಲಿದಾನ ಮಾಡುವುದು ಇತ್ಯಾದಿ ವಿಧಿಗಳನ್ನು ಹಜ್ ಸಮಯದಲ್ಲಿ ನೆರವೇರಿಸುತ್ತಾರೆ. ಈ ಕರ್ಮಗಳನ್ನೆಲ್ಲ ನಿರ್ವಹಿಸುವುದರ ಜೊತೆಗೆ ಮನುಷ್ಯನು ತನ್ನ ಎಲ್ಲ ಸಂಬಂಧಗಳಿಂದ ಬೇರ್ಪಟ್ಟು ಹೃದಯವು ಅಲ್ಲಾಹನೊಂದಿಗೆ ಲೀನವಾಗುವುದೇ ಹಜ್ ಕರ್ಮದ ಆತ್ಮೀಯ ಲಕ್ಷ್ಯವಾಗಿದೆ. ಅಲ್ಲಿ ಎಲ್ಲರೂ ಅಲ್ಲಾಹನ ನಾಮಸ್ಮರಣೆ ಮಾಡುತ್ತಾ ಅಲ್ಲಾಹನ ದಾಸರಾದ ಹಜ್ರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈ ವಸಲ್ಲಂ ಅವರ ಮೇಲೆ ಸ್ವಲಾತ್ ಹೇಳುತ್ತಾ ಅಲ್ಲಾಹನ ಸಮ್ಮುಖದಲ್ಲಿ ಎಲ್ಲರೂ ಸಮಾನರು ಎಂಬ ಭಾವನೆಯೊಂದಿಗೆ ಒಂದುಗೂಡುತ್ತಾರೆ. ಕೊನೆಯದಾಗಿ, ಈದುಲ್ ಅಜ್ಹಾ ನಮಗೆ ತ್ಯಾಗದ ಮಹತ್ವವನ್ನು ಕಲಿಸುವುದರ ಜೊತೆಗೆ ದೇವನ ಮೇಲಿನ ಭಕ್ತಿ, ಮಾನವ ಸೇವೆ

0: ಮತ್ತು ಪರಸ್ಪರ ಪ್ರೀತಿಯ ಸಂದೇಶವನ್ನು ನೀಡುತ್ತದೆ. ಆದ್ದರಿಂದ ಈದುಲ್ ಅಜ್ಹಾ ಕೇವಲ ಒಂದು ಹಬ್ಬವಲ್ಲ, ಮಾನವೀಯ ಮೌಲ್ಯಗಳನ್ನು ಸಾರುವ ಪವಿತ್ರ ಆಚರಣೆಯಾಗಿದೆ. ನನ್ನ ಈ ಮಾತುಗಳನ್ನು ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈದುಲ್ ಅಜ್ಹಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ.
1: ಅತ್ಯಂತ ಅರ್ಥಪೂರ್ಣವಾದ ಮಾತುಗಳು. ಕೊನೆಯದಾಗಿ ನಸ್ರೀನ್ ತೌಸೀಫ್ ಅವರಿಂದ ಒಂದು ಸುಂದರ ಹಾಡನ್ನು ಕೇಳೋಣ. ರಚನೆ KM ಉಮರ್.

0: ಇಂದಿನ ಈದ್ ಉಲ್ ಅಜ್ಹಾ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹಾಗೂ ನಮ್ಮೊಂದಿಗೆ ಇದ್ದ ಎಲ್ಲಾ ಶ್ರೋತೃ ಮಿತ್ರರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಪವಿತ್ರ ಹಬ್ಬ ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇವೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಈದ್ ಮುಬಾರಕ್.
1: ಕೇಳುಗರೇ, ಇದುವರೆಗೆ ಬಕ್ರೀದ್ ಹಬ್ಬ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

0: ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ಇದುವರೆಗೂ ವನಿತಾ ವಿಹಾರ ಪ್ರಸಾರವಾಯಿತು.

0: ಆಕಾಶವಾಣಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಸಮಯ ಸರಿಯಾಗಿ 12:30. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳುವಿರಿ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ?
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 June ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
6: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
7: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
6: ಲಿಡ್ಕರ್, ನಂಬಿಕೆ ನಿರಂತರ.
8: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
9: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
8: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
10: ಆತ್ಮೀಯ ಆಕಾಶವಾಣಿ ಕೇಳುಗರೆ,
11: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ

0: ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
1: ಮೇ ತಿಂಗಳ 25-30 ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
0: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ, ತಿಪಟೂರು ತಾಲೂಕು.
3: ನಾನು ನಿಮ್ಮ ಆಕಾಶವಾಣಿ
4: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
3: ನಂಗೀಗ 90 ಸಂಭ್ರಮ.
4: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
3: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
4: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
3: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
5: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ. ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ. ಏನು ಹೇಳಕ್ ಆಗಲ್ಲ, ಮನುಷ್ಯ ಕಂಡಿದ್ರು.

0: ದಿನ. ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
1: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
0: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ. ನಿಮ್ಮ ಸಂಗಾತಿ ಈಗ 90 ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸಮಯ ಆಗಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ, ಈ ಬಗ್ಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ಸಂದರ್ಶನ.
4: ಆತ್ಮೀಯ ಕೇಳುಗರೆ, ಇಂದಿನ ವಿಷಯ ಮೂರ್ಛೆ ರೋಗ. ಕಾರ್ಯಕ್ರಮದಲ್ಲಿ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ರೂಪಾ ಕೆಜಿ ಅವರು. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ
4: ಮೇಡಮ್. ಇಂದಿನ ವಿಷಯ ಮೂರ್ಛೆ ರೋಗ. ಪ್ರಾರಂಭದಲ್ಲಿ ಈ ಮೂರ್ಛೆ ರೋಗದ ಕುರಿತಾಗಿ ತಾವು ಈ ಮೂರ್ಛೆ ರೋಗ ಅಂದ್ರೆ ಏನು, ಅದರ ಒಂದು ವಿವರಣೆಯನ್ನು ಯಾವ ರೀತಿ ಹೇಳ್ತೀರಾ ಮೇಡಮ್?
5: ಮೂರ್ಛೆ ರೋಗ ಅನ್ನೋದು ಒಂದು ಮೆದುಳಿನ ಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ, ಮೆದುಳಿನ ಕಾಯಿಲೆ ಇದು. ಸೊ ಈ ಮೆದುಳಿನ ಕೋಶದಲ್ಲಿ ಏನಾಗಿರುತ್ತೆ, ಒಂದು ಸ್ಪಾರ್ಕ್ ಬರುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಈಗ ನಾವು ಎಲೆಕ್ಟ್ರಿಸಿಟಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಏಕಾಏಕಿ ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗ ದೇಹದಲ್ಲಿ ಆಗೋ ಲಕ್ಷಣಗಳಿಗೆ ನಾವು ಮೂರ್ಛೆ ರೋಗ ಅಂತ ಕರಿತೇವೆ. ಮತ್ತೆ ಈ ಮೂರ್ಛೆ ರೋಗ ಅಥವಾ ಎಪಿಲೆಪ್ಸಿ ಅನ್ನೋದು ಏನಂತ ಹೇಳಿದ್ರೆ, ಪದೇ ಪದೇ ಬರ್ತಾ ಇದ್ರೆ ಅಥವಾ 2-3 ಈ ತರ ಮೂರ್ಛೆ ರೋಗ ಲಕ್ಷಣ ಕಂಡು ಅದು ಅನ್ಪ್ರೊವೋಕ್ಡ್ ಸೀಷಸ್, ಅನ್ಪ್ರೊವೋಕ್ಡ್ ಅಂದ್ರೆ ಕಾರಣ ಇಲ್ಲದೇನೆ 24 ಗ್ಯಾಪ್ ಅಲ್ಲಿ 2-3 ಪದೇ ಪದೇ ಬಂದಿದೆ ಅಂತ ಹೇಳಿದ್ರೆ ಅದನ್ನ ಎಪಿಲೆಪ್ಸಿ ಅಂತ ಕರಿತೇವೆ. ಅಥವಾ ಸಿಂಗಲ್ ಯಾವುದೋ ಒಂದು ಚಿಕ್ಕದಾಗ ಯಾವುದೋ ಒಂದು ಕಾರಣದಿಂದ ಒಂದೇ ಸರಿ ಈ ಲಕ್ಷಣ ಕಂಡು ಬಂದಾಗ ಅದನ್ನ ಸಿಂಪಲ್ ಸೀಷರ್ಸ್ ಅಂತ ಹೇಳ್ತೇವೆ. ಸೊ ಸೀಷರ್ ಅನ್ನೋದು ಬೇರೆ, ಎಪಿಲೆಪ್ಸಿ ಅನ್ನೋದೇ ಬೇರೆ. ಸೀಷರ್ ಅನ್ನೋದು ಯಾವಾಗ್ಲೋ ಒಂದ್ಸರಿ ಬಂದು ಹೋಗ್ಬೋದು, ಯಾರಿಗಾರು ಬರ್ಬೋದು. ಅದು ಸುಮಾರು ನಾವು ಏನ್ ಹೇಳ್ತಾರೆ ಅಂದ್ರೆ, ಈಗ ಇಡೀ ಜೀವನದಲ್ಲಿ ಒಂದು 10% ಜನಕ್ಕೆ ಸೀಷರ್ ಬರೋ ಚಾನ್ಸಸ್ ಇರುತ್ತೆ. ಯಾವ್ದೋ ಒಂದು ಕಾರಣ ಆಗಿರ್ಬೋದು, ಒಂದು ಲವಣಾಂಶ ಕಡಿಮೆ ಆದಾಗ ಬಂದಿರಬಹುದು, ಅಥವಾ ಜ್ವರ ಜಾಸ್ತಿ ಆದಾಗ ಚಿಕ್ಕ ಮಗು ಇದ್ದಾಗೇನೋ ಬಂದಿರಬಹುದು. ಎಷ್ಟೋ ಕಾರಣದಿಂದ ಅದು ತುಂಬಾ ಸಿಂಪಲ್ ಕಂಡೀಷನ್, ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಅದು ಸೀಷರ್ಸ್. ಎಪಿಲೆಪ್ಸಿ ಅನ್ನೋದು ಪದೇ ಪದೇ ಬರ್ತಾ ಇರುತ್ತೆ ಮತ್ತೆ ಅನ್ಪ್ರೊವೋಕ್ಡ್ ಸೀಷರ್ ಆಗುತ್ತೆ. ಇದಕ್ಕೆ ದೀರ್ಘಕಾಲ ಚಿಕಿತ್ಸೆ ಕೊಡಬೇಕು. ನಾವು ಹೇಳಿದಾಗೆ ಈಗ ಬ್ರೈನ್ ಅಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅನ್ನೋದು ನಡೀತಾ ಇರುತ್ತೆ, ಸರಾಗವಾಗಿ ಒಂದು ಮ್ಯೂಸಿಕಲ್ ನೋಟ್ ತರ ನಡ್ಕೊಂಡು ಹೋಗ್ತಾ ಇರುತ್ತೆ. ಏಕಾಏಕಿ ಅದರಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗ ನಾವು ಮೂರ್ಛೆ ರೋಗ ಅಂತ ಕರಿತೇವೆ ಅದನ್ನು.
4: ಇಷ್ಟುವರೆಗೂ ಮೂರ್ಛೆ ರೋಗ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವ ಕಾರಣದಿಂದ ಈ ಮೂರ್ಛೆ ರೋಗ ಬರುತ್ತೆ ಅಂತ?
5: ಪ್ರಪಂಚಾದ್ಯಂತ ನೋಡಿದಾಗ ಕಾರಣಗಳು ತುಂಬಾ ಇದೆ. ಈಗ ನಮ್ಮ ದೇಶದಲ್ಲಿ ಅಷ್ಟೇ ನಾವು ತಿಳ್ಕೋಬೇಕು ಅಂತ ಹೇಳಿದ ಅದೇ ನಮಗೆ ಮುಖ್ಯ ಆಗಿರುತ್ತಲ್ವಾ. ತುಂಬಾ ಕಾಮನ್ ಆಗಿ ಕಾಣಿಸ್ಕೊಂಡು ಬರ್ತಾ ಇರೋದು ಏನಂತ ಹೇಳಿದ್ರೆ, ಒಂದು ನ್ಯೂರೋಸಿಸ್ಟಿಸರ್ಕೋಸಿಸ್ ಅಂತ ಹೇಳ್ತೇವೆ. ನ್ಯೂರೋಸಿಸ್ಟಿಸರ್ಕೋಸಿಸ್ ಅಂದ್ರೆ ಒಂದು ಜಂತುಳದಿಂದ ಬರ್ತಕ್ಕಂಥ ಕಾರಣ ಇದು. ಈ ಟೇಪ್ ಆಫ್ ಇನ್ಫೆಕ್ಷನ್ಸ್, ಈ ಜಂತುಳ ಇರುತ್ತಲ್ವಾ, ಇದು ಎಲ್ಲಿರುತ್ತೆ, ಇದು ಹೇಗೆ ಬರುತ್ತೆ, ಮನುಷ್ಯ ದೇಹ ಹೆಂಗ್ ಸೇರುತ್ತೆ, ಹೆಂಗೆ ಮೆದುಳಿಗೆ ಹೋಗುತ್ತೆ, ಅದ್ಯಾಕೆ ಮೂರ್ಛೆ ರೋಗ ಬರ್ಸತ್ತೆ ಅಂತ ಹೇಳಿದ್ರೆ, ಈ ಸಣ್ಣ ಜಂತುಳ ಏನಿರುತ್ತೋ, ಇದು ನಾವು ಗೆಡ್ಡೆ ಗೆಣಸು ಬೆಳಿತೀವಲ್ಲ, ಈ ಸೊಪ್ಪು ತರಕಾರಿ ಬೆಳಿತೀವಲ್ಲ, ಆ ರೂಟ್ಸ್ ಅಲ್ಲಿ ಆ ಬೇರಲ್ಲಿರುತ್ತೆ, ಒಂದು ಚಿಕ್ಕ ಮಣ್ಣಿಂದ ಚಿಕ್ಕ ಚಿಕ್ಕ ಮೊಟ್ಟೆಗಳಿರುತ್ತೆ. ಸೊ ಇದೇನಾಗುತ್ತೆ, ಅದು ಆಹಾರ ಪದಾರ್ಥನ ಸರಿಯಾಗಿ ತೊಳಿಲಿಲ್ಲ ಅಂತ ಹೇಳಿದ್ರೆ, ಸರಿಯಾಗಿ ಶುದ್ಧೀಕರಿಸಿಲ್ಲ ಅಂತ ಹೇಳಿದ್ರೆ, ಉಪ್ಪು ನೀರಲ್ಲಿ ಹಾಕಿ ಸರಿಯಾಗಿ ತರಕಾರಿಗಳನ್ನ ಬೇರೆಲ್ಲ ಕಟ್ ಮಾಡಿ ತೆಗೆದು ಅದನ್ನು ಉಪ್ಪು ನೀರಲ್ಲಿ ಹಾಕಿಟ್ಟು ತೊಳೆದು ಸರಿಯಾಗಿ ಬೇಯಿಸಬೇಕು. ಇಲ್ಲಾದ್ರೆ ಏನಾಗುತ್ತೆ, ಚಿಕ್ಕ ಚಿಕ್ಕ ಜಂತುಳಗಳು ಏನಿರುತ್ತೋ ಈ ಕರ್ಬೇವು ಸೊಪ್ಪಿನಲ್ಲಿ, ಮೂಲಂಗಿಯಲ್ಲಿ, ಕ್ಯಾರೆಟ್ ಅಲ್ಲಿ ಹಂಗೆ ಸರಿಯಾಗಿ ತೊಳಿದೆ ತಿಂತಾರಲ್ವಾ, ಅಥವಾ ಈ ಹೊರಗಡೆ ಹೋದಾಗ ಏನಾದ್ರು ಮೋಮೋಸ್ ಗಿಮೋಸ್ ಎಲ್ಲ ತಿಂತಾರೆ, ಅದರಲ್ಲೆಲ್ಲ ಕ್ಯಾಬೇಜ್ ಎಲ್ಲ ಇರುತ್ತೆ, ಅದು ಸರಿಯಾಗಿ ತೊಳೆದಿಲ್ಲ ಅಂತ ಹೇಳಿದ್ರೆ, ಅಥವಾ ಈ ಪಾನಿಪುರಿ ಮಸಾಲ ಪುರಿ ತಿನ್ನೋಕೆ ಹೋಗ್ತಾರಲ್ಲ, ಕೊತ್ತಂಬರಿ ಎಲ್ಲ ಹಾಕಿರ್ತಾರಲ್ವಾ, ಅದು ಸರಿಯಾಗಿ ಅವ್ರು ತೊಳೆದಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಜಂತುಳದ ಮೊಟ್ಟೆ ಇದ್ರೆ ಅದೇನಾಗುತ್ತೆ, ದೇಹಕ್ಕೆ ಸೇರ್ಕೊಳ್ಳುತ್ತೆ. ಸೊ ದೇಹಕ್ಕೆ ಸೇರ್ಕೊಂಡಾಗ ರಕ್ತದ ಮೂಲಕ ಹೋಗಿ ಮೆದುಳಲ್ಲಿ ಸೇರ್ಕೊಂಡಾಗ ಅದೇನ್ ಮಾಡುತ್ತೆ, ಅಲ್ಲಿ ಒಂದು ಗಾಯ ಆಗಿ ಉಳಿಯುತ್ತೆ, ಒಂದು ಕ್ಯಾಲ್ಸಿಫಿಕೇಶನ್ಸ್ ಆಗುತ್ತೆ. ಸೊ ಅದು ಮುಂದೊಂದು ದಿವಸ ಮೂರ್ಛೆ ರೋಗ ಆಗಿ ಪರಿಗಣಿಸುತ್ತೆ, ಯಾಕಂದ್ರೆ ಆ ಪೋರ್ಷನ್ ಮೆದುಳಿನ ಕೋಶ ಡ್ಯಾಮೇಜ್ ಮಾಡತ್ತಲ್ವಾ. ಸೊ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಮೂರ್ಛೆ ರೋಗ ಬರಬಹುದು, ಒಂದು ಕಾರಣ. ಸೊ ಇದು ಕಾಮನ್ ಕಾರಣ. ಇದು ನಾವು ಸುಮಾರು 40-60% ನಮ್ಮ ದೇಶದಲ್ಲಿ ನೋಡ್ತಕ್ಕಂಥದ್ದು ತುಂಬಾ ಕಾಮನ್. ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ, ಯಾಕಂದ್ರೆ ಅವ್ರು ಕೈ ತೊಳಿದೆ ತಗೊಳ್ತಾ ಇರ್ತಾರೆ, ಅಥವಾ ಇವನ್ ನೀರಿಂದನೂ ಬರಬಹುದು, ಇದು ನೀರು ಶುದ್ಧವಾಗಿಲ್ಲ ಅಂತ ಹೇಳಿ.

0: ನೀರ್ ಮೂಲಕ ಬರಬಹುದು. ಇನ್ನೊಂದು ಏನಂತ ಹೇಳಿದ್ರೆ, ಈ ಪೋರ್ಕ್ ತಿಂತಾರಲ್ವಾ ಈ ಹಂದಿ ಮಾಂಸ ತಿನ್ನೋರಲ್ಲಿ, ಅವರುಗಳು ಅದನ್ನ ಸರಿಯಾಗಿ ಬೇಯಿಸಿಲ್ಲ ಅಂತ ಹೇಳಿದಾಗ, ಹಂದಿ ಮಾಂಸದಲ್ಲಿ ಇರತಕ್ಕಂತ ಒಂದು ಜಂತುಳ ಏನಿರುತ್ತೋ ಅದು ದೇಹದಲ್ಲಿ ಸೇರ್ಕೊಂಡು ಈ ತರ ಸೇಮ್ ಇದೇ ರೀತಿ ಲಕ್ಷಣ ಕಾಣಿಸ್ಬಾರ್ಬಹುದು, ಮೂರ್ಛೆ ರೋಗ ಆಗೋದು ಒಂದೊಂದು ದಿವಸ. ಒಂದು ಎರಡನೇದು ಅಂತ ಹೇಳಿದ್ರೆ, ನೆಕ್ಸ್ಟ್ ಕಾರಣ ಏನಂದ್ರೆ ಸೆರೆಬ್ರಲ್ ಪಾಲ್ಸಿ. ನಮ್ಮ ದೇಶದಲ್ಲಿ ನೋಡಿದ್ರೆ ಚಿಕ್ಕ ಮಕ್ಕಳಲ್ಲಿ ಆಗುತ್ತೆ. ಏನಿದು ಸೆರೆಬ್ರಲ್ ಪಾಲ್ಸಿ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಲ್ಲಿ ಮೆದುಳಲ್ಲಿ ಡ್ಯಾಮೇಜ್ ಆಗೋದು, ಅದು ಹುಟ್ಟಿದ ನಂತರ ಆಗ್ತಕ್ಕಂಥದ್ದು, ಅಥವಾ ಗರ್ಭದಲ್ಲೇ ಇರುವಾಗ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆದ ಕಾರಣದಿಂದನೋ, ಅಥವಾ ಈ ಡೆಲಿವರಿ ಟೈಮಲ್ಲಿ ಏನಾದ್ರು ಡ್ಯಾಮೇಜ್ ಆದಾಗ ಬರ್ತಕ್ಕಂಥದ್ದು ಹೈಪಾಕ್ಸಿಕ್ ಇಸ್ಕಿಮಿಕ್ ಇಂಜುರಿ ಅಂತ ಹೇಳ್ತೀವಿ. ಹೈಪಾಕ್ಸಿಕ್ ಇಸ್ಕಿಮಿಕ್ ಇಂಜುರಿ ಅಂದ್ರೆ, ಮಗು ಹುಟ್ಟಿದ ಕೂಡಲೇ ಅಳಬೇಕು ಚೆನ್ನಾಗಿ, ಆಕ್ಸಿಜನ್ ಸರಿಯಾಗಿ ಬ್ರೈನ್ ಗೆ ಸಪ್ಲೈ ಆಗುತ್ತೆ. ಸೊ ಒಂದ್ ವೇಳೆ ಅಳೋದು ಲೇಟ್ ಆದ್ರೆ ಅವಾಗ ಹೈಪಾಕ್ಸಿಯಾ, ಎಷ್ಟೋ ಕಾರಣದಿಂದ ಇರಬಹುದು, ಮೈಕೋನಿಯಮ್ ಆಸ್ಪಿರೇಷನ್ಸ್ ಅಂದ್ರೆ ಕೇಳಿರ್ಬೇಕು, ಎಲ್ಲೋ ಸಹಜವಾಗಿ ಮಾತಾಡ್ತಿರುವಾಗ ಮಗು ಹೊಟ್ಟೆಲೆ ಏನೋ ಮೋಷನ್ ಮಾಡ್ಕೊಂಡ್ಬಿಟ್ಟಿದೆ ಅಂತೆ, ಅದು ನುಂಗ್ಬಿಟ್ಟಿದೆ ಅಂತ ಏನೋ ಕೇಳಿರ್ತಿರಲ್ವಾ, ಅದನ್ನ ಮೈಕೋನಿಯಮ್ ಆಸ್ಪಿರೇಷನ್ ಅಂತ ಹೇಳ್ತೀವಿ. ಅದೇನ್ ಮಾಡುತ್ತೆ, ಉಸಿರಾಟೋ ಜಾಗನ ಬ್ಲಾಕ್ ಮಾಡುತ್ತೆ, ಹೈಪಾಕ್ಸಿ ಆಗುತ್ತೆ ಡೆಲಿವರಿ ಟೈಮಲ್ಲಿ. ಸೊ ಒಂದು ಆ ಟೈಮಲ್ಲಿ ಏನಾಗುತ್ತೆ, ಅವಾಗ ತುಂಬಾ ಮುಖ್ಯ ಆಗಿರುತ್ತೆ ಆಕ್ಸಿಜನ್ ಸಪ್ಲೈ, ತುಂಬಾ ಮುಖ್ಯ ಆಗಿರುತ್ತೆ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗದೆ ಇರುವಾಗ ಹೈಪಾಕ್ಸಿಕ್ ಇಂಜುರಿ ಆಗುತ್ತೆ ಬ್ರೈನ್ ಗೆ, ಅದು ಮೂರ್ಛೆ ರೋಗ ಆಗಿ ಪರಿಗಣಿಸುತ್ತೆ ಮಗುವಲ್ಲಿ. ಸೆಕೆಂಡ್ ಏನಂತ ಹೇಳಿದ್ರೆ, ಒಂದು ಹೈಪೋಗ್ಲೈಸಿಮಿಯಾ ಆಗ್ತಕ್ಕಂಥದ್ದು. ಎಷ್ಟೋ ಮೂಢನಂಬಿಕೆ ಕಾರಣದಿಂದ ಏನಾಗುತ್ತೆ, ತಾಯಿ ಹಾಲು ಮಗುಗೆ ತುಂಬಾ ಮುಖ್ಯ ಹುಟ್ಟಿದ ಕೂಡಲೇ, ಅದ್ರಲ್ಲಿ ಡಿಲೇ ಆಗ್ತಾ ಇದೆ ಅಂತ ಹೇಳಿದಾಗ ಬೇರೆ ಏನೋ ತೀರ್ಥ ಕುಡಿಸೋದು, ಅದು ಕುಡಿಸೋದು ಇದು ಕುಡಿಸೋದು ಮಾಡಿ ಎಷ್ಟೋ ಸರಿ ಹಳ್ಳಿಗಳಲ್ಲಿ ನೋಡಿರ್ತೀವಿ ನಾವು, ಲೇಟ್ ಆಗಿರುತ್ತೆ. ಸೊ ಅವಾಗ ಲೇಟ್ ಆದಾಗ ಏನಾಗುತ್ತೆ, ಮಗುಗೆ ಗ್ಲೂಕೋಸ್ ಸಪ್ಲೈ ಕಡಿಮೆ ಆಗ್ಬಿಟ್ಟಿರುತ್ತೆ, ಅದೆಲ್ಲ ಸರಿಯಾದ ಪೋಷಣ ತಾಯಿ ಹಾಲಲ್ಲಿ ಕರೆಕ್ಟ್ ಆಗಿರುತ್ತೆ ಅದು. ಸೊ ಇಲ್ಲಿ ಡಿಲೇ ಆಗಿರೋದ್ರಿಂದ, ಈ ಬ್ರೆಸ್ಟ್ ಫೀಡಿಂಗ್ ಡಿಲೇ ಆಗಿರೋದ್ರಿಂದ ಏನಾಗುತ್ತೆ, ಸೊ ಅಲ್ಲಿ ಹೈಪೋಗ್ಲೈಸಿಮಿಕ್ ಇಂಜುರಿ ಆಗುತ್ತೆ ಮೆದುಳಿಗೆ. ಒಂದು. ಸೊ ಇನ್ನೊಂದು ಏನು ಹೇಳಿದ್ರೆ, ಕಾರ್ಟಿಕಲ್ ಡಿಸ್ಪ್ಲೇಸಿಯಾ ಅಂತ ಹೇಳ್ತೀವಿ, ಅಂದ್ರೆ ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗಿರಲ್ಲ, ಈ ಮೆದುಳಿನ ಕೋಶದ ಬೆಳವಣಿಗೆನೇ ಸರಿಯಾಗಿ ಆಗಿರಲ್ಲ ಹುಟ್ಟಿನಿಂದ. ಸೊ ಆ ಕಾರಣದಿಂದ ಆ ಭಾಗ ಯಾವ್ದ್ರಲ್ಲಿ ಸರಿಯಾಗಿ ಡೆವಲಪ್ ಆಗಿರಲ್ಲ, ಅಲ್ಲಿಂದ ಸ್ಪಾರ್ಕ್ ಬಂದು ಮೂರ್ಛೆ ರೋಗ ಪರಿಗಣಿಸಬಹುದು ಮಕ್ಕಳಲ್ಲಿ. ಸೊ ಇದು ಒಂದು ಕಾರಣ. ಇನ್ನೊಂದು ಎಪಿಲೆಪ್ಟಿಕ್ ಸ್ಪಾಸಮ್ಸ್ ಅಂತ ಹೇಳ್ತೇವೆ ಈ ಕಾರಣದಿಂದ. ಎಪಿಲೆಪ್ಟಿಕ್ ಸ್ಪಾಸಮ್ ತುಂಬಾ ಕಾಮನ್ ಆಗಿ ನೋಡ್ತೀವಿ, ಇದು 2 ವರ್ಷದ ಕೆಳಗಿರೋ ಮಕ್ಕಳಲ್ಲಿ, ಮತ್ತೆ ಇದು ಏನಂತ ಹೇಳಿದ್ರೆ, ಇದು ಒಂದು 6-7 ತಿಂಗಳಲ್ಲಿ ಕಾಮನ್ ಆಗಿ ನೋಡ್ತಕ್ಕಂಥದ್ದು. ಏನಿದು ಅಂತ ಹೇಳಿದ್ರೆ, ಎಷ್ಟು ಸರಿ ಇದು ಮಿಸ್ ಆಗುತ್ತೆ, ಮಗು ಏಕಾಏಕಿ ಮಲಗಿ ಎದ್ದು ಕೂಡಲೇ ಎರಡೂ ಕೈನ ಪೂರ್ತಿ ಹೊರಗಡೆ ಚಾಚೋದು, ಹಿಂಗೆ ಒಂದು ಜಟ್ಕಾ ಹೊಡೆಯೋ ತರ, ಹಿಂಗೆ ಒಂದ್ ಸ್ವಲ್ಪ ಚಾಚ್ಕೊಂಡು ಆಮೇಲೆ ಬಿಡೋದು. ಸೊ ಎಪಿಲೆಪ್ಟಿಕ್ ಸ್ಪಾಸಮ್ಸ್ ಅಂತ ಹೇಳ್ತೇವೆ. ಸೊ ಇದೇನಾಗುತ್ತೆ, ಇದು ಎಷ್ಟು ಸರಿ ಇದನ್ನ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ, ತಾಯಿ ಕೂಡ ಮಿಸ್ ಮಾಡಬಹುದು. ಸೊ ಇದೆಲ್ಲ ಸಹಜ ಅನ್ಕೊಂಡು ಸುಮ್ಮನೆ ಬಿದ್ದೆ, ಬಟ್ ಇದು ಪದೇ ಪದೇ ಆಗ್ತಿರುವಾಗ ಏನಾಗುತ್ತೆ, ಇದು ತುಂಬಾ ಹಾನಿಕಾರಕ. ಇದನ್ನ ಸರಿಯಾಗಿ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡಿಸಬೇಕಾಗತ್ತೆ, ಇಲ್ಲಾದ್ರೆ ಏನಾಗುತ್ತೆ, ಅದು ಪದೇ ಪದೇ ಬಂದು ಹೋದಾಗ ಬ್ರೈನ್ ಡ್ಯಾಮೇಜ್ ಆಗಿ ಮಗು ಮೆದುಳಿನ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಆಗುತ್ತೆ, ಒಂದು ಕಲಿಕೆಯಲ್ಲೂ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಮತ್ತೆ ಅದು ಕೆಲವು ಎಷ್ಟೋ ಸಾರಿ ಮಾನಸಿಕವಾಗಿಯೂ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಮುಂದಕ್ಕೆ ಬೆಳೆಯೋ ಮಗುಗೆ. ಸೊ ಇದೊಂದು ಕಾರಣ. ಇನ್ನೊಂದೇನಂತ ಹೇಳಿದ್ರೆ, ಹೆಡ್ ಇಂಜುರಿ. ನಮ್ಮ ದೇಶದಲ್ಲಿ ಯಾಕೆ ಹೆಡ್ ಇಂಜುರಿ ನೋಡ್ತಿರಲ್ವಾ, ಯಾವ್ದು ರೋಡ್ ಟ್ರಾಫಿಕ್ ರೂಲ್ಸ್ ನ ಸರಿಯಾಗಿ ಫಾಲೋ ಮಾಡೋದಿಲ್ಲ, ಹೆಲ್ಮೆಟ್ ಹಾಕೊಳ್ಳೋದಿಲ್ಲ, ಸ್ಪೀಡ್ ಓಡಿಸ್ತಾ ಇರ್ತಾರೆ, ನಿಯಂತ್ರಣನೇ ಇರೋದಿಲ್ಲ, ವೇಗ ಮಿತಿನೇ ಇರೋದಿಲ್ಲ ಅವ್ರಿಗೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ಬ್ರೈನ್ ಡ್ಯಾಮೇಜ್ ಆದಾಗ, ಹೆಡ್ ಇಂಜುರಿ ಆದಾಗ ತುಂಬಾ ಸೂಕ್ಷ್ಮ ಅಲ್ವಾ ಮೆದುಳಿನ ಬ್ರೈನ್ ಪ್ಯಾರೆನ್ಕಮ, ಅಲ್ಲಿ ಡ್ಯಾಮೇಜ್ ಆದಾಗ ಅಲ್ಲಿಂದ ಮತ್ತೆ ಮೂರ್ಛೆ ರೋಗ ಮುಂದಕ್ಕೆ ಬರ್ತಾ ಹೋಗ್ಬೋದು. ಸೊ ಅದಕ್ಕೆ ಇದನ್ನ ಪ್ರಿವೆಂಟ್ ಮಾಡೋದ ಹೆಂಗೆ ಅಂದ್ರೆ, ಹೆಲ್ಮೆಟ್ ಹಾಕೊಳ್ಳೋದು, ರೋಡ್ ರೂಲ್ಸ್ ಫಾಲೋ ಮಾಡ್ಕೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಹೆಡ್ ಇಂಜುರಿಯಿಂದ ಆಗ್ತಕ್ಕಂಥದ್ದು ನಾವು ಕಡಿಮೆ ಮಾಡಬಹುದು. ನಾಲ್ಕನೇದೇ ಅಂದ್ರೆ, ಈ ಇಳಿ ವಯಸ್ಸಲ್ಲಿ ಬರ್ತಕ್ಕಂಥದ್ದು, ಈ ಕಾಮನ್ ಆಗಿ ನಾವು ನೋಡೋದು ಅಂದ್ರೆ ಸ್ಟ್ರೋಕ್ ಕಾರಣ. ಪಾರ್ಶ್ವವಾಯು ಹೇಗೆ ಮೂರ್ಛೆ ರೋಗ ಬರ್ಸತ್ತೆ ಅಂತ ಹೇಳಿದ್ರೆ, ಈ ಪಾರ್ಶ್ವವಾಯು ಆದಾಗ, ಪಾರ್ಶ್ವವಾಯು 2 ತರದಿದೆ, ಒಂದು ಕ್ಲಾಟ್ ಇಂದ ಆಗ್ತಕ್ಕಂಥದ್ದು, ಒಂದು ರಕ್ತಸ್ರಾವದಿಂದ ಆಗ್ತಕ್ಕಂಥದ್ದು. ಎಲ್ಲೇ ಆಗ್ಲಿ ಇದು ಮೆದುಳಲ್ಲಿ ಆಗತ್ತಲ್ವಾ. ಸೊ ಈ ಮೆದುಳಿನ ರಕ್ತನಾಳ ಬ್ಲಾಕ್ ಆದಾಗ ಕೆಲವೊಂದು ಆ ಪೋರ್ಷನ್ ಅಲ್ಲಿ ರಕ್ತ ಸಂಚಲನೆ ಕಡಿಮೆ ಆಗಿ ಬರ್ತಕ್ಕಂಥದ್ದೊಂದು. ಇನ್ನೊಂದು, ಆ ರಕ್ತನಾಳನೆ ಹೊಡ್ಕೊಂಡಾಗ ಅಲ್ಲಿ ರಕ್ತಸ್ರಾವ ಆಗಿ ಮೆದುಳಿನ ಡ್ಯಾಮೇಜ್ ಆದಾಗ ಬರ್ತಕ್ಕಂಥದ್ದು. ಈ ಸ್ಟ್ರೋಕ್ ಆಗಿರೋರಿಗೆ, ಹಿಂದೆ ಯಾವಾಗ ಸ್ಟ್ರೋಕ್ ಆಗಿರೋಗೆ, ಆ ಭಾಗ ಮೆದುಳಿನ ಮತ್ತೆ ಡ್ಯಾಮೇಜ್ ಆಗಿರುತ್ತೆ. ಸೊ ಆ ಡ್ಯಾಮೇಜ್ ಪೋರ್ಷನ್ ಏನಿರುತ್ತೋ ಅಲ್ಲಿಂದ ಮೂರ್ಛೆ ರೋಗ ಸ್ಪಾರ್ಕ್ ಬಂದು ಮೂರ್ಛೆ ರೋಗ ಆಗ್ಬಹುದು ಮುಂದಕ್ಕೆ.
1: ಇದ್ರ ಜೊತೆಗೆ ಮತ್ತಿನ್ಯಾವ ಕಾರಣಗಳನ್ನು ನಾವು ಈ ಮೂರ್ಛೆ ರೋಗದಲ್ಲಿ ಕಾಣಬಹುದು ಮೇಡಮ್?
0: ಸೊ ಇಷ್ಟೆಲ್ಲ ಅಲ್ಲದೇನೆ ಇನ್ನೂ ಏನ್ ಕಾರಣಗಳಿದೆ ಅಂದ್ರೆ, ಇನ್ಫೆಕ್ಷನ್ಸ್ ಅನ್ನೋದು ಕಾಮನ್ ಆಗಿ ನೋಡ್ತೀವಿ, ಅಂದ್ರೆ ನಂಜು, ಮೆದುಳಿನ ನಂಜು ಹೇಗಾಗತ್ತೆ, ಈ ಟ್ಯೂಬರ್ಕ್ಲೋಸಿಸ್ ಇಂದ ಆಗುತ್ತೆ, ಯಾವುದು ಎಷ್ಟೋ ವೈರಲ್ ಇನ್ಫೆಕ್ಷನ್ಸ್ ಇಂದ ಆಗುತ್ತೆ, ಬೇರೆ ಎಷ್ಟೋ ಬೇರೆ ಕಾರಣದಲ್ಲಿ HIV ಪೇಷಂಟ್ಸ್ ಅಲ್ಲಿ ಕಾಮನ್ ಆಗಿ ನೋಡ್ತಾ ಇರ್ತೀವಿ, ಟಿ ಬಿ ಆಗೋದು ಅಥವಾ ಬೇರೆ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಆಗೋದು. ಇನ್ನೊಂದು ಏನಂದ್ರೆ, ಟ್ಯೂಮರ್ ಗಡ್ಡೆಯಿಂದ ಬರ್ತಕ್ಕಂಥದ್ದು, ಇದು ಒಂದು ಕಾರಣ ಆಗಿದೆ ಮೂರ್ಛೆ ರೋಗ ಬರೋದಕ್ಕೆ. ಇನ್ನು ಕಾಮನ್ ಆಗಿ ಕಾಣಿಸ್ತಕ್ಕಂಥದ್ದು ಅಂದ್ರೆ ಮೆಟಬಾಲಿಕ್ ಕಾಸಸ್, ಅಂದ್ರೆ ಲವಣಾಂಶ ವ್ಯತ್ಯಾಸದಿಂದ ಬರ್ತಕ್ಕಂಥದ್ದು. ಲವಣಾಂಶ ಅಂದ್ರೆ ಈ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಆಗ್ಲಿ, ಈ ಸೋಡಿಯಂ, ಪೊಟ್ಯಾಷಿಯಂ, ಎಲೆಕ್ಟ್ರೋಲೈಟ್ಸ್ ಆಗ್ಲಿ, ಇದೆಲ್ಲ ಸರಿಯಾದ ಪ್ರೋಷನ್ ಇಲ್ಲ, ಇದರಲ್ಲಿ ಏನಾದ್ರು ಅಸ್ತವ್ಯಸ್ತ ಆದ್ರೆ ಈ ಕಾರಣ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದು ಸರಿ ಹೋಗ್ಬಿಡುತ್ತೆ. ಅಂದ್ರೆ ಇದು ಟ್ರೀಟಬಲ್ ಕಾಸ್, ಇದು ಈವನ್ ಫೀವರ್ ಇಂದ ಬರ್ತಕ್ಕಂಥದ್ದು, ಜ್ವರದಿಂದ ಬರ್ತಕ್ಕಂಥದ್ದು ಟ್ರೀಟಬಲ್ ಕಾಸ್ ಆಗಿರುತ್ತೆ, ಇದನ್ನ ಸರಿಯಾದ ಚಿಕಿತ್ಸೆ ಕೊಟ್ಬಿಟ್ರೆ ಮತ್ತೆ ಬರಲ್ಲ.
1: ಮೇಡಮ್, ತಾವು ಕಾರಣಗಳ ಜೊತೆಯಲ್ಲಿ ಹೇಳಬೇಕಾದ್ರೆ ಶುಚಿತ್ವದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿದ್ರೆ, ಮತ್ತೆ ಚಿಕ್ಕ ಮಕ್ಕಳ ಆರೈಕೆ, ಅಂದ್ರೆ ತಾಯಿಯಿಂದನೇ ಗರ್ಭದಲ್ಲಿ ಮಗುನ ಚೆನ್ನಾಗಿ ಆರೈಕೆ ಮಾಡಿಕೊಂಡ್ರೆ ಮಕ್ಕಳಲ್ಲಿ ಇನ್ನು ಬರ್ತಕ್ಕಂಥದ್ದು ಕಡಿಮೆ ಮಾಡಬಹುದು ಅಂತ ಹೇಳಿದ್ರಿ. ಮತ್ತೆ ಹೆಡ್ ಇಂಜುರಿ ಅಂದ್ರೆ ನಾವು ರಸ್ತೆ ಸಂಚಾರದಲ್ಲಿ ತುಂಬಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅನ್ನೋದ್ರ ಜೊತೆಗೆ, ತಾವು ಈ ಒಂದು ಮೂರ್ಛೆ ರೋಗದ ಲಕ್ಷಣಗಳು

0: ಒಂದು ಕಣ್ ಮೇಲೆ ಮಾಡ್ತಾರೆ, ಬಾಯಲ್ಲಿ ಜೊಳ್ ಬರಕ್ ಶುರುವಾಗುತ್ತೆ, ನಾಲ್ಗೆ ಕಚ್ಕೋತಾರೆ, ಎರಡು ಕೈ ಎರಡು ಕಾಲು ಪಟ ಪಟ ಪಟ ಹೊಡ್ಕೊಳಕ್ ಶುರು ಮಾಡ್ತಾರೆ, ಯೂರಿನ್ ಪಾಸ್ ಮಾಡ್ಕೋತಾರೆ. ಸೊ ಇದು ಜನರಲೈಸ್ಡ್ ಸೀಷಸ್, ಜನರಲೈಸ್ಡ್ ಟೋನಿಕ್ಲೋನಿಕ್ ಸೀಷಸ್. ಇದು ತುಂಬಾ ಕಾಮನ್ ಆಗಿ ನೋಡ್ತಕ್ಕಂಥ, ತುಂಬಾ ಸಹಜವಾಗಿ ನೋಡ್ತಕ್ಕಂಥ ಮೂತ್ರರೋಗ. ಸೊ ಇದು ಗುರುತಿಡಿಯೋದಕ್ಕೆ ತುಂಬಾ ಈಸಿ ಅಲ್ವಾ? ಇದು ನಾವು ಹೇಳಿದ ಲಕ್ಷಣ ಹಿಂಗೆಲ್ಲ ಕಾಮನ್ ಆಗಿ ನೋಡಿರ್ತೀವಿ ಈ ತರ ಆಗಿದ್ರೆ. ಅಷ್ಟೇ ಅಲ್ಲದೆ ಈ ಜನರಲೈಸ್ಡ್ ಏನಂತ ಹೇಳಿದ್ರೆ, ಮೆದುಳಿನ ಮೇಜರ್ ಪೋರ್ಷನ್ ಭಾಗದಲ್ಲಿ ಸ್ಪಾರ್ಕ್ ಬರ್ತಾ ಬರ್ತಾ ಸ್ಪ್ರೆಡ್ ಆಗಿ ಬರ್ತಕ್ಕಂಥದ್ದು ಒಂದು. ಸೊ ಇದರಲ್ಲಿ ಜುವಿನೈಲ್ ಅಟೋನಿಕ್ ಸೀಷಸ್, ಜುವಿನೈಲ್ ಕ್ಲೋನಿಕ್ ಸೀಷಸ್ ಈ ತರ ಹೇಳ್ತಾ ಹೋಗ್ಬೋದು. ಅಂದ್ರೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಪಟ ಪಟ ಪಟ ಪಟ ಹೊಡಿತಾನೆ ಇರ್ಬೋದು, ಅಥವಾ ಟೈಟ್ ಆಗಿ ಹಿಡ್ಕೊಂಡಿರ್ಬೋದು, ಎರಡು ಕೈ ಎರಡು ಕಾಲ್ನ ಸ್ಟಿಫ್ ಆಗಿ ಹಿಡ್ಕೊಂಡಿರ್ಬೋದು, ಅಥವಾ ಜರ್ಕ್ ಬಂದೋಗೋದು, ಮಯೋಕ್ಲೋನಿಕ್ ಜರ್ಕ್ಸ್ ಅಂತ ಹೇಳ್ತೀವಿ ನಾವು, ಅದು ನಿಟ್ಟು ಬೀಳೋದು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ. ಸೊ ಇದೊಂದು. ಇನ್ನೊಂದು ಆಬ್ಸೆಂಟ್ ಸೀಷಸ್, ಜನರಲೈಸ್ ಸೀಷಸ್ ಆಗಿರುತ್ತೆ. ಅಂದ್ರೆ ಈ ಮಕ್ಕಳಲ್ಲಿ ನೋಡಿರ್ತೀವಲ್ವಾ, ಈಗ ಶಾಲೆಯಲ್ಲಿ ಕೂತಿರ್ತಾರೆ, ಸುಮ್ನೆ ಎಲ್ಲೋ ಒಂದ್ ಕಡೆ ಆಬ್ಸೆಂಟ್ ಮೈಂಡೆಡ್ ಆಗಿ ಸುಮ್ನೆ ಕೂತ್ ಬಿಡೋದು, ಅಂದ್ರೆ ಒಂದೇ ಕಡೆ ದಿಟ್ಟಿಸಿ ನೋಡ್ತಾ ಕೂತ್ಕೊಂಡ್ಬಿಡೋದು. ಸೊ ಇದೊಂದು ಆಬ್ಸೆಂಟ್ ಸೀಷಸ್ ನಾವು ನೋಡಿರ್ತೀವಿ ಒಂದು. ಇನ್ನೊಂದು ಏನಂದ್ರೆ ಚಿಕ್ಕದಾಗಿ ಬರ್ತಕ್ಕಂಥದ್ದು ಅಥವಾ ಫೋಕಲ್ ಸೀಷಸ್ ಅಂತ ಏನ್ ಹೇಳ್ತೀವೋ, ದೇಹದ ಒಂದು ಚಿಕ್ಕ ಭಾಗದಲ್ಲಿ ಬರ್ಬೋದು, ಒಂದು ಫೇಸ್ ಅಲ್ಲಿ ಅಷ್ಟೇ ಬರ್ಬೋದು, ಹಿಂಗೆ ಬಾಯಿ ಓರಿ ಆಗ್ಬಿಟ್ಟು ಅಲ್ಲೇ ಒಂದ್ ಸಣ್ಣದಾಗಿ ಹಿಂಗೆ ಜರ್ಕ್ ಹೊಡೆಯೋದು ಅದೊಂದು, ಅಥವಾ ಒಂದೇ ಕೈಯಲ್ಲಿ ಈ ತರ ಜರ್ಕ್ ಹೊಡೆಯೋದು, ಅಥವಾ ಸೆನ್ಸರಿ ಸೀಷಸ್ ಅಂತ ಹೇಳ್ತೀವಿ, ಕೈಯಲ್ಲೋ ಕಾಲಲ್ಲೋ ಒಂದ್ ಭಾಗದಲ್ಲಿ ಏಕಾಏಕಿ ಜುಮ್ ಜುಮ್ ಜುಮ್ ಜುಮ್ ಅಂತ ಬಂದ್ಬಿಟ್ಟು ಹೋಗೋದು. ಸೊ ಇದೆಲ್ಲ ಸಿಂಪಲ್ ಸೀಷಸ್ ಅಂತ ಹೇಳ್ತೀವಿ. ಇನ್ನೊಂದು ಏನಂದ್ರೆ ಬಾಯಿ ಚಪ್ಪರ್ಸೋದು, ಏಕಾಏಕಿ ಚೆನ್ನಾಗಿರ್ತಾರೆ, ಸಡನ್ ಆಗಿ ಬಾಯಿ ಚಪ್ಪರ್ಸಕ್ ಶುರು ಆಗೋದು, ಕನ್ಫ್ಯೂಸ್ ಆಗಿ ಕಾಣಿಸ್ಕೊಳ್ಳೋದು, ಕೈಯೆಲ್ಲ ಹಿಂಗೆ ರಬ್ ಮಾಡೋ ಹಾಗೆ ಇಟ್ಕೊಂಡ್ಬಿಡೋದು, ಹ್ಯಾಂಡ್ ಆಟೋಮೆಟಿಸಮ್ ಅಂತ ಹೇಳ್ತೇವೆ. ಸೊ ಇದೊಂದು ರೀತಿ ಆಗಿರುತ್ತೆ ಒಂದು ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಷಸ್. ಇನ್ನೊಂದು ಸಿಂಪಲ್ ಪಾರ್ಷಿಯಲ್ ಸೀಷಸ್ ಅಂದ್ರೆ ಪ್ರಜ್ಞೆ ಹೋಗದೇನೆ ಸುಮ್ನೆ ಯಾವ್ದೋ ದೇಹದ ಒಂದು ಭಾಗದಲ್ಲಿ ಸ್ವಲ್ಪ ಹಿಂಗೆ ಜರ್ಕ್ ಹೊಡಿಯೋದಂಗಾಗೋದು, ಪ್ರಜ್ಞೆ ಇರುತ್ತೆ ಗೊತ್ತಾಗ್ತಿರುತ್ತೆ ಅವ್ರಿಗೆ, ಕೈ ಸುಮ್ನೆ ಹಿಂಗೆ ಜರ್ಕ್ ಹೊಡಿತಾರೆ, ಶೇಕ್ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ಸಿಂಪಲ್ ಪಾರ್ಷಿಯಲ್ ಸೀಷಸ್ ಆಗಿರ್ಬೋದು. ಸೊ ಇದೆಲ್ಲ ಮೂರ್ಛೆ ರೋಗದ ಲಕ್ಷಣಗಳಾಗಿರುತ್ತೆ.
1: ತಾವ್ ಹೇಳಿದ್ರು ಪ್ರಾರಂಭಿಕ ಹಂತದಲ್ಲಿ ಮಕ್ಕಳಲ್ಲಿ ಟೀನೇಜ್ ಗ್ರೂಪ್ ಅಲ್ಲಿ ಅಂತ ತಾವ್ ಹೇಳಿದ್ರೆ, ಅದೇ ರೀತಿಯಾಗಿ 40 ವರ್ಷ 35 ವರ್ಷ ಮಧ್ಯ ವಯಸ್ಕರಲ್ಲೂ ನಾವು ನೋಡ್ತಿರ್ತೀವಿ, ಎಲ್ಲ ರೋಡ್ ಸೈಡ್ ಅಲ್ಲಿ ಬಿದ್ದಿರ್ತಾರೆ, ಒದ್ದಾಡ್ತಾ ಇರ್ತಾರೆ, ಯಾವ ಕಾರಣಗಳಿಂದ ಅಂತ ಹೇಳಿದ್ರೆ, ಅವ್ರಿಗೆ ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗೇ ಇರ್ತಾರೆ, ಮಧ್ಯ ಆ ತರ ಆಗಿರುತ್ತೆ, ಹೇಗೆ ಅಂತ ಹೇಳಿ?
0: ಅದಕ್ಕೆ ಸುಮಾರು ಕಾರಣ ಇದೆ. ಈಗ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಏನಂದ್ರೆ ಮದ್ಯಪಾನ ಸೇವನೆಯಿಂದ ಬರ್ತಕ್ಕಂಥದ್ದು. ಸೊ ಈ ಮದ್ಯಪಾನ ಸೇವನೆಯಿಂದ ಏನಾಗುತ್ತೆ, ಅವರಲ್ಲೂ ಫಿಟ್ಸ್ ಕಾಣಿಸುತ್ತೆ, ವಿಡ್ರಾಯಲ್ ಸೀಷಸ್ ತರ ನಾವು ಏನ್ ಹೇಳ್ತೀವೋ ಅದು. ಮದ್ಯಪಾನ ಸೇವನೆ ಮಾಡಿ ಸ್ವಲ್ಪ ಗ್ಯಾಪ್ ಇಟ್ಟಾಗ ಏನಾಗುತ್ತೆ, ವಿಡ್ರಾಯಲ್ ಸೀಷಸ್ ಬರುತ್ತಲ್ಲ, ಅದು ಕೂಡ ಒಂದು ಕಾರಣ ಆಗಿರುತ್ತೆ. ಸೊ ಅದನ್ನ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ. ಈಗ ಅಂದ್ರೆ ಮದ್ಯಪಾನ ಸೇವನೆ ಒಂದು ನಿಲ್ಲಿಸಬೇಕು, ಇನ್ನೊಂದು ಕಡೆ ಅವ್ರ ಅಡಿಕ್ಷನ್ ಅನ್ನ ನಿಲ್ಲಿಸಬೇಕು, ಮತ್ತೆ ಅದರಿಂದ ಏನಾದ್ರು ಡ್ಯಾಮೇಜ್ ಆಗಿದ್ರೆ, ಆ ಕಾರಣದಿಂದ ಬೇರೆ ಏನಾದ್ರು ಮೆದುಳಿಗೆ ಡ್ಯಾಮೇಜ್ ಆಗಿದ್ರೆ ಅದರಿಂದನೂ ಆಗುತ್ತೆ. ಮದ್ಯಪಾನ ಹೆಚ್ಚು ಸೇವನೆ ಮಾಡೋದ್ರಿಂದ ಸ್ಟ್ರೋಕ್ ಎಲ್ಲ ಆಗೋ ಚಾನ್ಸಸ್ ಇರುತ್ತಲ್ವಾ? ಸೊ ಅದೊಂದು ಕಾರಣ. ಸೊ ಅದು ಈ ಮಿಡಲ್ ಏಜ್ ಗ್ರೂಪ್ಸ್ ಅಲ್ಲಿ ಇದೆಲ್ಲ ನೋಡ್ತೀವಿ. ಇನ್ನೂ ಕಾಮನ್ ಆಗಿ ನೋಡ್ತಕ್ಕಂಥದ್ದು ನಾ ಹೇಳಿದಾಗೆ ಪಾರ್ಶ್ವವಾಯು. ಪಾರ್ಶ್ವವಾಯು ಮುಂಚೆ ಎಲ್ಲ 60-65 ವರ್ಷ ನಂತರಕ್ಕೆ ಬರ್ತಕ್ಕಂಥದ್ದು, ಇತ್ತೀಚೆಗೆಲ್ಲ ಈ ಚಿಕ್ಕ ವಯಸ್ಸರಲ್ಲೂ ನೋಡ್ತಾ ಇದ್ದೀವಿ ಪಾರ್ಶ್ವವಾಯು ಆಗೋದು. ಪಾರ್ಶ್ವವಾಯು ಏನೇನು ಕಾರಣ ಇದೆ ನಾವು ಹೇಳಿದಾಗೆ, ಒಂದು BP ಕಾರಣದಿಂದ ಬರುತ್ತೆ, ಶುಗರ್ ಕಾರಣದಿಂದ ಬರುತ್ತೆ, ಡಯಾಬಿಟೀಸ್. ಆಮೇಲೆ ಇನ್ನೊಂದು ಏನಂದ್ರೆ ಸ್ಥೂಲಕಾಯ, ತೂಕ ಜಾಸ್ತಿ ಇರೋದ್ರಿಂದ, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗಿರೋದ್ರಿಂದ, ಅಥವಾ ಹಾರ್ಟ್ ಕಾಯಿಲೆಯಿಂದ, ಇಷ್ಟೆಲ್ಲಾ ಕಾರಣಗಳಿಂದನೂ ಸ್ಟ್ರೋಕ್ ಆಗುತ್ತೆ. ಸ್ಟ್ರೋಕ್ ಆಗಿ ಆ ಬ್ರೈನ್ ಡ್ಯಾಮೇಜ್ ಆಗಿ ಮತ್ತೆ ಫಿಟ್ಸ್ ಬರ್ಬೋದು. ಅದಕ್ಕೆ ಹೆಂಗೆ ಕಂಟ್ರೋಲ್ ಮಾಡೋದಂದ್ರೆ, ಇದೆಲ್ಲ ಕಂಟ್ರೋಲ್ ಮಾಡೋದು, BP ಕಂಟ್ರೋಲ್ ಮಾಡೋದು, ಶುಗರ್ ಕಂಟ್ರೋಲ್ ಮಾಡೋದು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದು, ವೆಯ್ಟ್ ಮ್ಯಾನೇಜ್ಮೆಂಟ್ಸ್ ಮಾಡೋದು, ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೋಬೇಕು, ಜೀವನ ಶೈಲಿ ಚೆನ್ನಾಗಿ ಇಟ್ಕೋಬೇಕು. ಸೊ ಮದ್ಯಪಾನ ಸೇವನೆ ಮಾಡೋದ್ರಿಂದನು ಬರುತ್ತೆ, ಸ್ಮೋಕಿಂಗ್ ಇಂದನು ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅವೆರಡೂ ನಿಯಂತ್ರಣ ಮಾಡ್ಕೊಳ್ಳೋದು, ಮದ್ಯಪಾನ ಮತ್ತೆ ಧೂಮಪಾನ ಎರಡು ನಿಯಂತ್ರಣ ಮಾಡ್ಕೊಳ್ಳೋದು. ಸೊ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಮತ್ತೆ ಹಾರ್ಟ್ ಡಿಸೀಸ್ ಇದ್ರೆ ಅದನ್ನು ಟ್ರೀಟ್ಮೆಂಟ್ ಮಾಡೋದು, ಯಾಕಂದ್ರೆ ಹಾರ್ಟ್ ಟು ಬ್ರೈನ್ ತುಂಬಾ ಕನೆಕ್ಟೆಡ್ ಆಗಿರುತ್ತೆ. ಹಾರ್ಟ್ ಕಾಯಿಲೆಗೆ ಏನೇನು ಕಾರಣ ಇದೆಯೋ ಅದೇ ಕಾರಣಗಳು ಬ್ರೈನ್ ಸ್ಟ್ರೋಕಿಗೆ ಕಾರಣ ಆಗಿರುತ್ತೆ ಎಷ್ಟೋ ಬಾರಿ, ಯಾಕಂದ್ರೆ ಇಲ್ಲಿ ರಕ್ತನಾಳ ಅಲ್ಲಿ ರಕ್ತನಾಳ, ಕರೆಕ್ಟ್ ಅಲ್ವಾ? ಸೊ ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ಏನಾಗಿರುತ್ತೆ, ಇದನ್ನ ನಿಯಂತ್ರಣ ಪಡಿಸ್ಕೋಬೇಕಾಗುತ್ತೆ. ಅವಾಗ ಕಾರ್ಡಿಯಂಬೋಲಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಅದನ್ನು ನಿಯಂತ್ರಣ ಪಡಿಸಬಹುದು. ಸೊ ಇಷ್ಟೆಲ್ಲ ಕಾರಣಗಳಿವೆ ಆ ಏಜ್ ಗ್ರೂಪ್ಸ್ ಅಲ್ಲಿ ಕಾಮನ್ ಆಗಿ. ಮತ್ತೆ ಇನ್ಫೆಕ್ಷನ್ಸ್ ಆಗೋದು, ಇನ್ಫೆಕ್ಷನ್ ಅನ್ನೋದು ತುಂಬಾ ಕಾಮನ್, ಈ TB ಇನ್ಫೆಕ್ಷನ್ಸು, HIV ಇನ್ಫೆಕ್ಷನ್ಸು ನಂಜಾದಾಗ. ಸೊ ಏನಾಗುತ್ತೆ, TB ನಂಜಾದಾಗೂ ಅಲ್ಲಿ ತೊಂದರೆ ಆಗ್ಬೋದು ಅಲ್ವಾ? ಟ್ಯೂಬರ್ಕ್ಲೋಮಾ ಒಂದು ಗೆಡ್ಡೆ ಆಗ್ಬೋದು, ಅಥವಾ ನಂಜಾಗ್ಬೋದು, ಅಥವಾ ಈ ಬೇರೆ ಇನ್ಫೆಕ್ಷನ್ಸ್ ಆಗಿರ್ಬೋದು ತಲೆಯಲ್ಲಿ, ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ HIV ಇರೋ ಪೇಷಂಟ್ಸ್ಗೆ ಏನಾಗುತ್ತೆ, ಸ್ವಲ್ಪ ಬೇಗನೆ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಆಗ್ಬೋದು, CNS ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್. ಅದರಲ್ಲಿ ಎಷ್ಟೋ ಕಾರಣಗಳಿದೆ, ಅದರಲ್ಲೂ ಬ್ರೈನ್ ಗಡ್ಡೆಗಳಾಗ್ಬೋದು, ನಂಜಾಗ್ಬೋದು, ಇದರಿಂದ ಏನಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗಿ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ತುಂಬಾ ಮುಖ್ಯ ಆಗಿರುತ್ತೆ. ಇವೆಲ್ಲ ಇನ್ಫೆಕ್ಷನ್ಸ್ ಅನ್ನೋದು ಆ ಏಜ್ ಗ್ರೂಪ್ ಅಲ್ಲಿ ಕಾಮನ್ ಆಗಿರುತ್ತೆ. ಮತ್ತೆ ಇವನ್ ಬ್ರೈನ್ ಟ್ಯೂಮರ್ಸ್ ನಾವು ನೋಡ್ತೀವಿ, ಮೆದುಳಿನ ಗಡ್ಡೆಗಳು. ಸೊ ಅವಾಗ್ಲೂ ಕೂಡ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಎಷ್ಟೊಂದು ಡಿಮೈಲೇಟಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಬ್ರೈನ್ಗೆ ಸಂಬಂಧಪಟ್ಟಾಗೆ ಡ್ಯಾಮೇಜಸ್ ಆಗ್ತಕ್ಕಂಥದ್ದು. ಸೊ ಅವಾಗ್ಲೂ ಕೂಡ ಯಾವಾಗ ಯಾವಾಗ ಬ್ರೈನ್ ಡ್ಯಾಮೇಜ್ ಯಾವ ಕಾರಣದಿಂದ ಆಗುತ್ತೋ, ಆ ಬ್ರೈನ್ ಡ್ಯಾಮೇಜ್ ಆಗಿದ್ರೆ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಫಿಟ್ಸ್ ಬರಬಹುದು. ಮುಂದೊಂದು
1: ಕಾರಣಗಳು ಲಕ್ಷಣಗಳ ಜೊತೆಗೆ ಅದು ಬರದಲ್ಲೇ ಇರತಕ್ಕಂಥದ್ದಕ್ಕೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅಂತ ಹೇಳ್ತೀರಿ ಮೇಡಮ್?
0: ಈಗ ನಾನು ಹೇಳಿದಾಗೆ ಚಿಕ್ಕ ಮಗುವಿಂದನೇ ಶುರು ಮಾಡ್ಕೊಳ್ಳೋಣ ಅಲ್ವಾ? ನಾರ್ಮಲ್ ಆಗಿದ್ದಾರೆ, ಅವ್ರಿಗೇನು ಕಾಯಿಲೆ ಇಲ್ಲ, ಗರ್ಭಾವಸ್ಥೆಯಲ್ಲಿದ್ದಾರೆ, ಅವ್ರು ರೆಗ್ಯುಲರ್ ಚೆಕಪ್

0: ಅದು ಬಂದು ಕಾರಣ ಇತ್ತು. ಸೊ ಆ ಡೆಲಿವರಿ ಟೈಮ್ ಅಲ್ಲಿ ಕೇರ್ ತಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಈಗಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ನೋಡ್ತೀವಿ ಮನೆಯಲ್ಲೇ ಡೆಲಿವರಿ ಆಗಿರುತ್ತೆ. ಸೊ ಅದು ಸರಿಯಾಗಿ ಆರೈಕೆ ಆಗಿರಲ್ಲ ಒಂದು. ಮತ್ತಿನ್ನೊಂದು ಏನಂದ್ರೆ ಚಿಕ್ಕ ಮಗು ಹುಟ್ಟಿದ್ಮೇಲೆ ಈಗ ಬ್ರೈನ್ ನಲ್ಲಿ ಜಾಂಡಿಸ್ ಆಗೋದು ನೋಡಿರ್ತೀವಿ, ಆ ಕಾರಣದಿಂದನೂ ಆಗಿರ್ಬೋದು. ಇನ್ನೊಂದು ಈ ಟಾರ್ಚ್ ಇನ್ಫೆಕ್ಷನ್ಸ್ ಅನ್ನೋದು ನೋಡ್ತೀವಿ. ಟಾರ್ಚ್ ಇನ್ಫೆಕ್ಷನ್ಸ್ ಅಂದ್ರೆ ತಾಯಿಯ ಗರ್ಭಕೋಶದಲ್ಲಿ ಆಗೋ ನಂಜು ಮಗುಗೂ ಟ್ರಾನ್ಸ್ಫರ್ ಆಗುತ್ತೆ. ಸೊ ಒಂದು ತಾಯಿ ಆರೈಕೆ ಮುಖ್ಯ, ಮತ್ತೆ ತಾಯಿ ನ್ಯೂಟ್ರಿಷನ್ ತಾಯಿ ಆಹಾರದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಷ್ಟೋ ಸಾರಿ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಬೇಕು, ನಾವು ಅದಕ್ಕೆ ಫೋಲಿಕ್ ಆಸಿಡ್ ಎಲ್ಲ ಕೊಡ್ತೀವಲ್ವಾ, ವಿಟಮಿನ್ ಎಲ್ಲ ಕೊಡ್ತಾ ಇರ್ತೀವಿ ತಾಯಿಗೆ. ಪೌಷ್ಟಿಕ ಆಹಾರ ಜೊತೆಗೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ತುಂಬಾ ಇಂಪಾರ್ಟೆಂಟ್ ಬ್ರೈನ್ ಡೆವಲಪ್ಮೆಂಟ್ ಗೆ. ಸೊ ಅದು ಸರಿಯಾಗಿ ಅವರು ತಮ್ಮ ಆಬ್ಸ್ಟ್ರಿಟಿಷನ್ಸ್ ನ ಅವ್ರನ್ನ ಮೀಟ್ ಮಾಡಿದಾಗ, ಅವರು ಕರೆಕ್ಟ್ ಆಗಿ ಅವರು ವಿಸಿಟ್ ಕೊಟ್ಟಾಗ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಅವರು ಕರೆಕ್ಟ್ ಆಗಿ ಅದನ್ನ ಹೋಗಿ ಕನ್ಸಲ್ಟ್ ಮಾಡಿಕೊಂಡು ಏನೇನು ಮಾತ್ರೆ ತಗೊಳ್ಬೇಕು, ಯಾವಾಗ ಯಾವಾಗ ಅಲ್ಟ್ರಾಸೌಂಡ್ ಮಾಡಬೇಕು, ಅದನ್ನೆಲ್ಲ ಕರೆಕ್ಟ್ ಆಗಿ ಈ ಆಂಟಿನೇಟಲ್ ಕೇರ್ ಅಂತ ಏನ್ ಹೇಳ್ತೀವೋ, ಡೆಲಿವರಿಗಿಂತ ಮುಂಚೆ ಆ ಕೇರ್ ಏನಿರುತ್ತೋ, ಆ ಸರಿಯಾದ ಮಾಹಿತಿ ಏನಿರುತ್ತೋ, ಸರಿಯಾದ ಕನ್ಸಲ್ಟೇಷನ್ಸ್ ಇರುತ್ತೋ, ಅದು ಕರೆಕ್ಟ್ ಆಗಿ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಈ ರೀತಿ ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ ಅಥವಾ ವಿಟಮಿನ್ ಡಿಫಿಷಿಯನ್ಸಿಯಿಂದ ಆಗ್ತಕ್ಕಂಥದ್ದು ಅಥವಾ ಪೌಷ್ಟಿಕಾಂಶ ಕೊರತೆಯಿಂದ ಆಗ್ತಕ್ಕಂಥದ್ದು ಡ್ಯಾಮೇಜು ಮಗುಗೆ ಆಗಲ್ಲ. ಸೊ ಆ ಮೆದುಳಿನ ಡೆವಲಪ್ಮೆಂಟ್ ಅಲ್ಲಿ ಬೇಕಾಗುತ್ತೆ, ಈ ಫೋಲಿಕ್ ಆಸಿಡ್ ಎಲ್ಲ ಮೆದುಳಿನ ಡೆವಲಪ್ಮೆಂಟ್ ಅಲ್ಲಿ ಬೇಕಾಗಿರುತ್ತೆ. ಸೊ ಅದು ಸರಿಯಾಗಿ ಅವ್ರು ತಗೊಂಡಿಲ್ಲ, ಕರೆಕ್ಟ್ ಆಗಿ ಅವರು ಕನ್ಸಲ್ಟೇಷನ್ ಮಾಡಿಲ್ಲ, ಆಂಟಿನೇಟಲ್ ಕೇರ್ ತಗೊಂಡಿಲ್ಲ ಅಂದ್ರೆ ಮಗು ಮೆದುಳಿನ ಬೆಳವಣಿಗೆ ಅವ್ಯವಸ್ಥೆ ಆದಾಗ ಅದು ಮುಂದೆ ಅದು ಮಗುವಿನಲ್ಲಿ ಒಂದು ನಾ ಹೇಳಿದಾಗೆ ಮೂರ್ಛೆ ರೋಗ ಬರ್ತಾ ಹೋಗ್ಬೋದು. ಮೂರನೇದೇನಂತ ಹೇಳಿದ್ರೆ ಮದ್ಯಪಾನದಿಂದ, ಮದ್ಯಪಾನ ಟ್ರಿಗರ್ ಮಾಡುತ್ತೆ ಸೀಷಸ್ ನ. ಸೊ ಅದನ್ನ ತಡೆಗಟ್ಟಬೇಕಾಗತ್ತೆ, ಮದ್ಯಪಾನ ಸೇವನೆ ಅಭ್ಯಾಸ ಇರೋರಿಗೆ ಅದನ್ನ ತಡೆಗಟ್ಟಬೇಕು, ಅದೊಂದು ಕಾರಣ. ಸೊ ನಾಲ್ಕನೇದ ಅಂತ ಹೇಳಿದ್ರೆ ಈ ಒಂದು ಏಜ್ ಅಲ್ಲಿ ನಾನು ಹೇಳಿದ್ನಲ್ಲ ಬ್ರೈನ್ ಇನ್ಫೆಕ್ಷನ್ಸ್ ಆದಾಗ, ಬ್ರೈನ್ ಇನ್ಫೆಕ್ಷನ್ಸ್ ನಂಜಾದಾಗ ಸರಿಯಾದ ಚಿಕಿತ್ಸೆ ಕರೆಕ್ಟ್ ಆಗಿ ತಗೊಳ್ಬೇಕು, ಇಲ್ಲಾದ್ರೆ ಏನಾಗುತ್ತೆ ಅದು ಮತ್ತೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಮತ್ತೆ ಪಾರ್ಶ್ವವಾಯಿಗೆ ಸಂಬಂಧಪಟ್ಟ ಏನೇನು ಕಾರಣಗಳಿದೆಯೋ ಅದನ್ನೆಲ್ಲ ನಿಯಂತ್ರಣಗೊಳಿಸಬೇಕು, ನಾನು ಆವಾಗಲೇ ತಿಳಿಸಿದಾಗೆ. ಸೊ ಇವೆಲ್ಲ ಕಾರಣನ ನಿಯಂತ್ರಣಗೊಳಿಸಿದಾಗ ಏನಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗೋದಿಲ್ಲ, ಪದೇ ಪದೇ ಫಿಟ್ಸ್ ಬರೋದಿಲ್ಲ.
1: ಇಷ್ಟೆಲ್ಲ ಹೇಳಿದ್ರೆ ಮೇಡಮ್, ಬಂದಾಗ ಏನ್ ಮಾಡಬೇಕು, ಎಲ್ಲೋ ಬಂದಿರುತ್ತೆ, ಯಾರಿಗೂ ಗೊತ್ತಿರಲ್ಲ, ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ತಾವು ಹೇಳ್ತಕ್ಕಂಥದ್ದು
0: ಇದು ತುಂಬಾ ಮುಖ್ಯ ಪ್ರಶ್ನೆ. ಯಾಕಂದ್ರೆ ಮೂರ್ಛೆ ರೋಗ ಕಾಯಿಲೆಗೆ ಸಂಬಂಧಪಟ್ಟಾಗೆ ಮಿತ್ಸ್ ಅಥವಾ ಮೂಢನಂಬಿಕೆಗಳು ಜಾಸ್ತಿ ಇದೆ, ಈಗಲೂ ಸಹ ಇದೆ. ಸೊ ಏನದು ಮೂಢನಂಬಿಕೆ, ನಾನು ಹೇಳ್ತೀನಿ. ಫಸ್ಟ್, ಸಾಮಾನ್ಯವಾಗಿ ನೋಡಿರ್ತೀರಾ, ಯಾರಿಗಾದ್ರೂ ಫಿಟ್ಸ್ ಬಂದಿದ್ರೆ ಪೇಷಂಟ್ಸ್ ಬಂದು ಹೇಳ್ತಾರೆ, ಮನೆಯಲ್ಲಿ ಬಂತು ಮೇಡಮ್ ಫಿಟ್ಸ್ ಈ ತರ. ಅದಕ್ಕೆ ನಾವೇನ್ ಮಾಡಿದ್ವಿ, ಕೈಯಲ್ಲಿ ಒಂದು ರಾಡ್ ಕೊಟ್ವಿ ಹಿಡ್ಕೊಳ್ಳೋದಕ್ಕೆ, ಅಥವಾ ಒಂದು ಕೀ ಚೈನ್ ಬೈ ಕೀ ಚೈನೋ ಏನೋ ಕೈಯಲ್ಲಿ ಕೊಟ್ವಿ ನಾವು ಅದು ಹಿಡ್ಕೊಳ್ಳೋದಕ್ಕೆ. ಆಮೇಲೆ ಏನ್ ಮಾಡಿದ್ವಿ, ಹಲ್ಲು ತುಂಬಾ ಕಚ್ಕೋತಾ ಇದ್ರು, ಎಲ್ಲಿ ನಾಲ್ಗೆ ತುಂಬಾ ಕಚ್ಕೊಂಡು ಇದ್ ಮಾಡ್ಕೊಂಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ನಾವು ಮನೇಲಿರೋ ಸ್ಪೂನ್ ನ ತಗೊಂಡು ಅದನ್ನ ಹಾಕಿ ಅದನ್ನ ಸೇವ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ, ನಾವು ಅದನ್ನ ಹಲ್ಲು ಕಚ್ಕೋಬಾರ್ದು ಅನ್ನೋದು. ಅಥವಾ ಆ ಟೈಮಲ್ಲಿ ನೀರ್ ಕುಡಿಸೋದಕ್ಕೆ ಪ್ರಯತ್ನ ಪಟ್ವಿ, ಅಥವಾ ಆ ಟೈಮಲ್ಲಿ ಏನೋ ಮಾತ್ರೆ ಕೊಡೋದಕ್ಕೆ ಪ್ರಯತ್ನ ಪಟ್ವಿ. ಸೊ ಇದೆಲ್ಲ ತಪ್ಪು, ಇದೆಲ್ಲ ಮೂಢ ನಂಬಿಕೆಗಳು. ಇನ್ ಕೆಲವು ಕಡೆ ನಾವು ಕೇಳಿದೀವಿ, ಇನ್ನೇನ್ ಮೂಢ ನಂಬಿಕೆ ಅಂತ ಹೇಳಿದ್ರೆ, ನೀರುಳ್ಳಿ ಸ್ಮೆಲ್ ನ ಅದನ್ನ ಮೂಸ್ ನೋಡೋಕೆ ಕೊಡ್ತಾರೆ, ಅದನ್ನ ಸ್ಮೆಲ್ ನೋಡ್ಲಿ ಅಂತ ಹೇಳ್ಬಿಟ್ಟು, ಇದು ಮೂಢನಂಬಿಕೆ ಒಂದು. ಇನ್ನೂ ಎಕ್ಸ್ಟ್ರೀಮ್ಸ್ ಅಂದ್ರೆ ಏನಂದ್ರೆ, ಶೂ ಸ್ಮೆಲ್ ನೋಡೋದಕ್ಕೆ ಬಿಡ್ತಾರೆ ಆ ಮೂರ್ಛೆ ರೋಗ ಬರ್ತಿರೋರಿಗೆ. ಆಲ್ ದೀಸ್ ಆರ್ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್, ಇದೆಲ್ಲ ಮೂಢನಂಬಿಕೆಗಳು ಅಥವಾ ಮೂಢನಂಬಿಕೆ ಪದ್ಧತಿಗಳು ಮೊದ್ಲಿಂದನೂ ನಡ್ಸ್ಕೊಂಡು ಬರ್ತಿರ್ತಕ್ಕಂಥದ್ದು. ಸೊ ಇದು ಸರಿಯಲ್ಲ. ಸೊ ನೀವು ಹೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿತ್ತು. ಸೊ ಈಗ ಏನ್ ಮಾಡ್ಬೇಕು ಆಯ್ತು, ಇದೆಲ್ಲ ತಪ್ಪು ಅಂತ ಹೇಳಿದ್ರೆ, ಈಗ ಸರಿ ಯಾವುದು, ಕರೆಕ್ಟ್ ಆ ಪ್ರಶ್ನೆ ಬರುತ್ತಲ್ವಾ, ಏನ್ ಮಾಡ್ಬೇಕು ಒಬ್ಬ ವ್ಯಕ್ತಿಗೆ ಫಿಟ್ಸ್ ಬಂದಿದೆ ಅಂತ ಹೇಳಿದ್ರೆ, ಎಲ್ಲೋ ಮನೆಯಲ್ಲೋ ರೋಡ್ ಸೈಡ್ ಅಲ್ಲೋ ಬಂದು ಬಿದ್ದಿದ್ದಾರೆ, ಎರಡು ಕೈ ಕಾಲು ಹೊಡ್ಕೋತಿದ್ದಾರೆ, ಏನ್ ಮಾಡ್ಬೇಕು ಆ ಟೈಮಲ್ಲಿ ಅಂದ್ರೆ, ಫಸ್ಟ್ ಅವ್ರೇನಾದ್ರು ರೋಡ್ ಅಲ್ಲಿ ಬಿದ್ದಿದ್ರೆ ಅಲ್ಲಿ ಟ್ರಾಫಿಕ್ ಇರುತ್ತೆ, ಗಾಡಿಗಳು ಓಡಾಡ್ತಿರುತ್ತೆ, ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ರೋಡ್ ಸೈಡ್ ಅಲ್ಲಿ ಕರ್ಕೊಂಡು ಬರ್ಬೇಕು, ಒಂದು ಸೇಫ್ ಆಗಿರೋ ಜಾಗದಲ್ಲಿ ಕರ್ಕೊಂಡು ಬಂದು ಅವ್ರನ್ನ ಅಲ್ಲಿ ಮಲಗಿಸ್ಬೇಕು ಒಂದು. ಎರಡನೇದ್ ಅಂತ ಹೇಳಿದ್ರೆ, ಅವ್ರದ್ದು ಬಟ್ಟೆ ತುಂಬಾ ಬಿಗಿಯಾಗಿ ಕಟ್ಕೊಂಡಿದಾರ, ಸ್ವಲ್ಪ ಫ್ರೀ ಮಾಡ್ಬೇಕು. ಮೂರನೇದು, ಜನ ಸುತ್ತಲೂ ಏನ್ ಮಾಡ್ತಾರೆ, ಏನಾದ್ರು ಯಾರೋ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಹಿಂಗೆ ಪೂರ್ತಿ ಆವರಿಸ್ಕೊಂಡ್ಬಿಡ್ತಾರೆ, ಪೂರ್ತಿ ಅವ್ರಿಗೆ ಉಸಿರಾಡೋಕೆ ಜಾಗ ಇರೋದಿಲ್ಲ ಆತರ ಎಲ್ಲರೂ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು, ಉಸಿರಾಡೋಕೆ ಸ್ವಲ್ಪ ಸ್ಪೇಸ್ ಕೊಡ್ಬೇಕು ಅವ್ರಿಗೆ, ಉಸಿರಾಡೋದಕ್ಕೆ ಜಾಗ ಮಾಡ್ಕೊಡ್ಬೇಕು ಅವ್ರಿಗೆ. ಮೂರನೇದು, ನಾಲ್ಕನೇದು ಏನಂತ ಹೇಳಿದ್ರೆ, ಸುತ್ತಮುತ್ತ ಯಾವ್ದಾದ್ರು ಹಾನಿಕಾರಕ ಒಂದು ಕಲ್ಲೋ ಮುಳ್ಳೋ ಗಾಜಿನ ಪೀಸೋ ಏನೋ ಇದೆ ಅಂದ್ರೆ, ತಲೆ ಹೊಡ್ಕೋತಾ ಇರುತ್ತೆ, ಕೈ ಹೊಡ್ಕೋತಾ ಇರುತ್ತೆ ಜೋರ್ ಜೋರಾಗಿ, ಏನ್ ಮಾಡ್ತಾರೆ ಅವಾಗ, ಅದ್ರ ಮೇಲೆ ಏನಾದ್ರು ಕಲ್ ಮೇಲೆ ತಲೆ ಮೇಲೆ ಪೆಟ್ಟಾದ್ರೆ ಏನಾಗುತ್ತೆ, ಅದನ್ನು ಹಾನಿಕಾರಕ ಆಗಿರುತ್ತಲ್ಲ. ಸೊ ಆ ಸುತ್ತಮುತ್ತಲಿನ ಜಾಗದಲ್ಲಿ ಏನೇನಿದೆಯೋ ಅದನ್ನೆಲ್ಲ ದೂರ ಪಡಿಸ್ಬೇಕು, ಇಲ್ಲಾದ್ರೆ ಇನ್ನು ಸೇಫ್ ಆಗಿರೋ ಜಾಗದಲ್ಲಿ ಅವ್ರನ್ನ ಕರ್ಕೊಂಡು ಮಲಗಿಸ್ಬೇಕು. ಸೊ ಈಗ ಅವ್ರಿಗೆ ತಲೆಯಲ್ಲಿ ಇದ ಕೈ ಕಾಲೆಲ್ಲ ಹೊಡ್ಕೋತಿರುವಾಗ ಏನಾಗುತ್ತೆ, ತುಂಬಾ ಹೊಡ್ಕೊಳ್ಳೋದ್ರಿಂದ ಡ್ಯಾಮೇಜ್ ಆಗ್ಬೋದಲ್ಲ ಕೈ ಕಾಲಿಗೆ ತಲೆಗೆಲ್ಲ. ಸೊ ಒಂದು ಸಾಫ್ಟ್ ಆಗಿರೋ ಬಟ್ಟೆ, ಯಾವ್ದು ಮೃದುವಾಗಿರೋ ಬಟ್ಟೆ, ಒಂದು ಹೆಣ್ಮಕ್ಳು ವೇಲೋ ಅಥವಾ ಕಾಟನ್ ಬಟ್ಟೆ ಏನಾದ್ರೂ ಇರುತ್ತಲ್ಲ, ಕಾಟನ್ ಬಟ್ಟೆನ ತಲೆ ಕೆಳಗಡೆ ಇಡೋದು ಅಥವಾ ಕೈ ಕಾಲೆಲ್ಲ ಹೊಡ್ತೀವಿ ಅದ್ರ ಕೆಳಗಡೆ ಇಟ್ಟಾಗ ಏನಾಗುತ್ತೆ, ಪೆಟ್ಟಾಗೋದಿಲ್ಲ ಅವ್ರಿಗೆ. ಸೊ ಆ ಟೈಮಲ್ಲಿ ಬಾಯಲ್ಲಿ ಏನು ಕೊಡಕ್ ಹೋಗ್ಬಾರ್ದು. ಯಾಕೆ, ಬಾಯಲ್ಲಿ ಕೊಟ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಉಸಿರಾಡೋ ಜಾಗ ಅವ್ರಿಗೆ ಎಚ್ಚರ ಇರೋದಿಲ್ವಲ್ಲ, ಉಸಿರಾಡೋ ಜಾಗಕ್ಕೆ ಹೋಗ್ಬಿಡುತ್ತೆ, ಅವಾಗ ಇನ್ನೂ ಡೇಂಜರ್, ಅದು ಉಸಿರೆ ನಿಂತು ಹೋದಂಗೆ ಆಗ್ಬೋದು, ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗ್ಬೋದು, ಆಸ್ಪಿರೇಷನ್ಸ್. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ, ಪ್ರಜ್ಞೆ ಇಲ್ಲದೆ ಇರೋ ಟೈಮಲ್ಲಿ ಬಾಯಲ್ಲಿ ಏನು ಕೊಡಬಾರ್ದು, ಅಥವಾ ನೀರು ಕುಡಿಸೋದಾಗ್ಲಿ ಏನು ತಿನ್ಸೋದಾಗ್ಲಿ ಆ ಟೈಮಲ್ಲಿ ಮಾತ್ರೆ ಕೂಡ ನುಂಗ್ಸೋದಕ್ಕೆ ಪ್ರಯತ್ನ ಪಡಬಾರ್ದು, ಯಾಕಂದ್ರೆ ಅದು ಮಾತ್ರೆ ನುಂಗಿಸಿದ್ರೆ ಅದು ಉಸಿರಾಡೋ ಜಾಗದಲ್ಲೇ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ನೆಕ್ಸ್ಟ್ ಏನಂತ

0: ಹೋಗ್ತಾ ಇರತ್ತಲ್ವಾ, ಅದೆಲ್ಲ ಇಳ್ಕೊಂಡು ಹೋಗುತ್ತೆ, ಆಸ್ಪಿರೇಷನ್ಸ್ ಆಗಲ್ಲ. ಮತ್ತೆ ಅದನ್ನ ಕೈ ಕಾಲು ಹೊಡಿತಿದ್ದಾರೆ ಅಂತ ಹೇಳಿದ್ರೆ ಕೆಲವರು ಫೋರ್ಸಬಲಿ ಅವ್ರ ಮೇಲೆ ಕುತ್ಕೊಂಡು ಅದನ್ನ ಬಿಗಿಯಾಗಿ ಹಿಡಿದು ತಡೆಗಟ್ಟಕ್ಕೆ ಟ್ರೈ ಮಾಡ್ತಾರೆ. ಅದೇನು ಮಾಡಕ್ ಹೋಗ್ಬಾರ್ದು. ಅದ ತನ್ನ ಪಾಡಿಗೆ ತನ್ ಬರುತ್ತೆ, ಒಂದ್ ಕಡೆ ಮಗ್ಳು ಮಾಡಿ ಮಲಗಿಸ್ಬಿಟ್ರೆ ಏನಾಗುತ್ತೆ, ತನ್ನ ಪಾಡಿಗೆ ತನ್ನ 2-3 ನಿಮಿಷ ಬಂದು ಅದು ನಿಂತು ಬಿಡುತ್ತೆ. ಅವಾಗ ಬೇರೆ ಇನ್ನೇನು ಮಾಡಕ್ ಹೋಗ್ಬಾರ್ದು. 2-3 ನಿಮಿಷ ಬಂದಾದ್ಮೇಲೆ ಅದು ತನ್ನ ತಾನೇ ಕಡಿಮೆ ಆಗುತ್ತೆ, ಒಂದು ಅವಾಗ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಇನ್ನೊಂದ್ಸರಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈಗ ಮನೆಯಲ್ಲೇ ಬಂದಿರುತ್ತೆ, ಇದೇ ರೀತಿ ಅವ್ರಿಗೂ ಕೂಡ ಹಂಗೆ ಮಾಡಬೇಕು. ಬಟ್ ಒಂದ್ ವೇಳೆ 5 ನಿಮಿಷಕ್ಕಿಂತ ಜಾಸ್ತಿ ಫಿಟ್ಸ್ ಇದು ಕಂಟಿನ್ಯೂ ಆಗ್ತಾ ಇದೆ ಕಡಿಮೆ ಆಗ್ತಾನೆ ಇಲ್ಲ, ಇದು ಕಂಟಿನ್ಯೂಸ್ ಹೊಡ್ಕೋತಾನೇ ಇದಾರೆ, ಅವರು ನಿಲ್ತಾನೆ ಇಲ್ಲ, ಅಥವಾ ದೇಹ ಎಲ್ಲ ನೀಲಿ ಆಗ್ತಾ ಇದೆ, ಅಥವಾ ಅವ್ರಿಗೆ ಉಸಿರಾಡಕ್ಕೆ ಏನೋ ವಿಪರೀತವಾಗಿ ಸಮಸ್ಯೆ ಕಾಣಿಸ್ತಿದೆ ಅಂತ ಹೇಳಿದಾಗ, ಇಮಿಡಿಯೇಟ್ ಆಗಿ ಅವ್ರನ್ನ ಆಸ್ಪತ್ರೆಗೆ ತುರ್ತು ಈ ಎಮರ್ಜೆನ್ಸಿನಲ್ಲಿ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರ.
1: ಆದ್ರೆ ಈ ಒಂದು ಮೂರ್ಛೆ ರೋಗನ ಯಾಕೆ ನಾವೆಲ್ಲ ತಿಳ್ಕೋಬೇಕು ಅಂತ ತಾವು ಹೇಳ್ತಕ್ಕಂಥದ್ದು?
0: ಯಾಕೆ ತಿಳ್ಕೋಬೇಕು ಅಂದ್ರೆ, ನಾನು ಈಗಲಾಗ್ಲೇ ಹೇಳಿದಾಗೆ ಅದು ಬರ್ಡನ್. ಈಗ ಸುಮಾರು 1,000 ಜನದಲ್ಲಿ 3-1,000 ಫಿಟ್ಸ್ ಬರ್ಬೋದು, ಇಷ್ಟು ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಬರ್ಡನ್ ಅಲ್ವಾ. ಮತ್ತೆ ಎಪಿಲೆಪ್ಸಿ ನಾನು ಹೇಳಿದೆ 1% ಇದೆ ಈಗ. ಸೊ ಎಷ್ಟೊಂದು 80 ಮಿಲಿಯನ್ ಪ್ರಪಂಚಾದ್ಯಂತ ಈಗ ನಮ್ಮ ದೇಶದಲ್ಲೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಒಂದಲ್ಲ ಒಂದ್ ಕಾರಣದಿಂದ ಜಾಸ್ತಿ ಆಗ್ತಾ ಇದೆ ಬರ್ಡನ್. ಫಸ್ಟ್ ಸೆಕೆಂಡ್ ಯಾಕೆ ತಿಳ್ಕೋಬೇಕು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಜಾಗೃತಿ ಇಲ್ಲದೆ ಇರೋದು ಎರಡು ನಾನು ಹೇಳಿದ್ನಲ್ಲ ಅದು. ಥರ್ಡ್ ಏನಂದ್ರೆ, ಇದ್ರ ಬಗ್ಗೆ ಹೆಚ್ಚಾಗಿ ನಾವು ನೋಡಿದಿರೋದಂದ್ರೆ ಮೂಢನಂಬಿಕೆಗಳಲ್ಲಿ ಜಾಸ್ತಿ. ನಾಲ್ಕನೇದೇನಂತ ಹೇಳಿದ್ರೆ, ಈ ಅಕ್ಸೆಸಿಬಿಲಿಟಿ ಕಡಿಮೆ ಇದೆ. ಈಗ ಪತ್ತೆ ಹಚ್ಚೋದು ಒಂದು ಅಂತ ಹೇಳಿದ್ರೆ, ಮೂರ್ಛೆ ರೋಗನ ಅಲ್ವಾ ಅಂತ ನಾನು ಹೇಳಿದಾಗ ಈ ಲಕ್ಷಣನೇ ಗೊತ್ತಿರಲ್ಲ, ಎಷ್ಟು ಸರಿಯಾಗಿ ಪತ್ತೆ ಹಚ್ಚದೇ ಇರೋ ಹಾಗ, ಅಥವಾ ಇದ್ರ ಲಕ್ಷಣಗಳು ಸರಿಯಾಗಿ ಗುರುತಿಲ್ಲದೆ ಹೋಗದೆ ಇರುವಾಗ ಏನಾಗುತ್ತೆ, ಅದ ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ ಈ ತರ ಬಂದು ಬಂದು ಫಿಟ್ಸ್ ಬಂದು. ಅವಾಗ ಏನಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಅವರಿಗೆ ಹಾನಿಕಾರಕ. ಅದು ಒಂದ್ ಕಾರಣಕ್ಕೆ ನಾವು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ತಿಳ್ಕೋಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಎಷ್ಟೋ ಜನ ಗೊತ್ತಿಲ್ಲ ಇದಕ್ಕೆ ಚಿಕಿತ್ಸೆ ಇದೆ ಅಂತ. 75-80% ಅಲ್ಲಿ ಬರೀ ಮಾತ್ರೆಯಿಂದನೇ ಇದು ಸಂಪೂರ್ಣವಾಗಿ ಗುಣಪಡಿಸಬಹುದು. ಇನ್ನೊಂದೇನಂದ್ರೆ, ಅವರು ಮದುವೆ ಮಾಡ್ಕೊಳ್ಬಾರ್ದು, ಮಕ್ಕಳು ಮಾಡ್ಕೊಳ್ಬಾರ್ದು, ಇಲ್ಲಾದ್ರೆ ಮಗುಗೂ ಬಂದ್ಬಿಡ್ಬೋದು, ಇಷ್ಟೆಲ್ಲ ಮೂಢನಂಬಿಕೆಗಳಿದೆ. ಆತರ ಏನೂ ಇಲ್ಲ. ಫಿಟ್ಸ್ ಕಾಯಿಲೆ ಅನ್ನೋದು ಸಿಂಪಲ್ ಹೆಡ್ ಏಕ್ ಆಗಿರುತ್ತೋ ಅದೇ ರೀತಿ ಇದು ಕೂಡ. ಸರಿಯಾದ ಮಾಹಿತಿ ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಅವರು ಮದುವೆ ಮಾಡ್ಕೊಳ್ಬಹುದು, ಪ್ಲಸ್ ಅವ್ರಿಗೆ ನಾರ್ಮಲ್ ಆಗಿ ಗರ್ಭಿಣಿಯರು ಆಗ್ಬೋದು, ನಾರ್ಮಲ್ ಮಗು ಕೂಡ ಅವ್ರು ಜನ್ಮ ಕೊಡ್ಬೋದು.
1: ಇಂತಹ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಕೊಡಬಹುದಾದಂತಹ ವಿಶೇಷ ಸೂಚನೆಗಳು ಯಾವ್ಯಾವುದು ಅಂತ ಹೇಳ್ತೀರಿ ಮೇಡಮ್?
0: ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೆ ಬಂದು ತಮ್ಮ ತಮ್ಮ ವೈದ್ಯರನ್ನ ಅವ್ರು ಸಂಪರ್ಕಿಸಿದಾಗ ಏನಾಗುತ್ತೆ, ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡಬಹುದು. ಫೈನ್, ಯು ಆರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ, ನಾವು ನೆಕ್ಸ್ಟ್ ಏನೇನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಒಂದು ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಕೊಡ್ತೀವಿ ಮೆದುಳಿನ ಬೆಳವಣಿಗೆ ಚೆನ್ನಾಗಲಿ ಅಂತ. ಅವ್ರ ಮುಂಚೆ ಏನ್ ತಗೊಳ್ತಿದ್ರು ಫಿಟ್ಸ್ ಮಾತ್ರೆನ, ಅದ್ರಲ್ಲಿ ಬದಲಾವಣೆ ಮಾಡ್ತೀವಿ. ಯಾಕಂದ್ರೆ ಕೆಲವೊಂದು ಫಿಟ್ಸ್ ಮಾತ್ರೆಯಿಂದ ಟೆರೋಟೋಜೆನಿಕ್ ಆಗಿರುತ್ತೆ, ಅಂದ್ರೆ ಮಗುವಿಗೆ ಹಾನಿಕಾರಕ ಆಗಿರುತ್ತೆ. ಸೊ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಕೊಡಬಾರ್ದು. ಸೊ ಅವಾಗ ಏನ್ ಮಾಡ್ತೀವಿ, ಅವ್ರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದಾರಂದೇನೆ ಮುಂಚೆನೆ ನಾವು ಬದಲಾವಣೆ ಮಾಡ್ಕೊಂಡ್ಬಿಡ್ಬೋದು, ಅವ್ರಿಗೆ ಸೇಫ್ ಆಗಿರೋ ಮಾತ್ರೆಗಳನ್ನ ಕೊಟ್ಬಿಡ್ಬೋದು ಆ ಹೆಣ್ಮಕ್ಳಿಗೆ. ಇನ್ನೊಂದೇನಂತ ಹೇಳಿದ್ರೆ, ಕೆಲವೊಂದು ಪ್ರೆಗ್ನೆನ್ಸಿ ಆದ್ಮೇಲೆ ಕೆಲವೊಂದು ವಿಶೇಷವಾಗಿ ಅಲ್ಟ್ರಾಸೌಂಡ್ ಮಾಡಿಸಬೇಕಾಗುತ್ತೆ. 16 weeks, 20 weeks, 22 weeks ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಬೇಕಾಗುತ್ತೆ. ಯಾಕೆಂದ್ರೆ ಅನಾಮಲಿ ಸ್ಕ್ಯಾನ್ ಅನ್ನೋ ತುಂಬಾ ಮುಖ್ಯ ಆಗಿರುತ್ತೆ. ಅಂದ್ರೆ ಮಗು ಬೆಳವಣಿಗೆ ಸರಿಯಾಗಿ ಆಗಿದೆಯೋ ಇಲ್ವೋ, ಅದರಲ್ಲಿ ವ್ಯತ್ಯಾಸಗಳು ಆಗ್ತಾ ಇದೆಯೋ, ಮೆದುಳಿನ ಡೆವಲಪ್ಮೆಂಟ್ ಸರಿಯಾಗಿ ಆಗ್ತಾ ಇದೆಯೋ, ಅದನ್ನ ನೋಡೋದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ, ಈ ಜೆನೆಟಿಕ್ ಟೆಸ್ಟ್ ನೋಡೋದಕ್ಕೆ. ಇದೆಲ್ಲ ಏನಕ್ಕೆ ಅಂದ್ರೆ ಸೇಫ್ ಆಗಿರಲಿ ಅಂತ ಅಷ್ಟೇ. ಸೇಫ್ ಆಗಿ ಡೆಲಿವರಿ ಆಗಲಿ, ಸೇಫ್ ಆಗಿ ಮಗು ಹುಟ್ಟಲಿ, ಅದಕ್ಕೇನು ಹಾನಿಕಾರಕ ಆಗಬಾರ್ದು. ಅಥವಾ ಒಂದ್ ವೇಳೆ ಮಗುವಿನ ಡೆವಲಪ್ಮೆಂಟ್ ಸರಿಯಾಗಿದೆಯೋ ಇಲ್ಲೋ ಅಂತ ಹೇಳೋದಕ್ಕಾದ್ರೂ, ತಿಳ್ಕೊಳ್ಳೋದಕ್ಕಾದ್ರೂ, ಅಥವಾ ಹಾನಿಕಾರಕ ಆಗ್ತಾ ಇದೆಯಾ ಅಂತ ಹೇಳೋಕಾದ್ರೂ, ನಮಗೆ ಇದೆಲ್ಲ ಹೆಚ್ಚಿನ ಜಾಗ್ರತೆ ವಹಿಸ್ಕೋಬೇಕಾಗತ್ತೆ. ಟ್ರೀಟ್ಮೆಂಟ್ ಆಕ್ಸೆಸಿಬಿಲಿಟಿ ಇರೋದಿಲ್ಲ, ಅಂದ್ರೆ ಅದಕ್ಕೆ ಸರಿಯಾದ ಮಾತ್ರೆ ತಗೊಳ್ಬೇಕು, ಅದು ಸಿಗತ್ತಾ, ತುಂಬಾ ಕಾಸ್ಟ್ಲಿ ಇರುತ್ತೆ ಮಾತ್ರೆಗಳೆಲ್ಲ, ಅಷ್ಟೊಂದೆಲ್ಲ ಅಷ್ಟು ವರ್ಷಗಳ ತನಕ ತಗೊಳಕ್ ಅನುಕೂಲ ನಮಗೆಲ್ಲ ಆಗತ್ತಾ ಇಲ್ವಾ ಅಂತ ಜನ ಎಷ್ಟು ಸರಿ ಅದು ಕೊಡಿಸಿರಲ್ಲ ಟ್ರೀಟ್ಮೆಂಟ್. ಹಂಗೇನು ಇಲ್ಲ, ಗೌರ್ಮೆಂಟ್ ಅಲ್ಲಿ ಎಲ್ಲಾ ಸಪ್ಲೈ ಇದೆ, ಎಲ್ಲಾ ರೀತಿ ಒಳ್ಳೊಳ್ಳೆ ಮಾತ್ರೆಗಳೇ ಗೌರ್ಮೆಂಟ್ ಅಲ್ಲೇ ಸಪ್ಲೈ ಸಿಗ್ತಾ ಇದೆ ಈಗ. ಸೊ ಆ ಭಯನೂ ಬೇಡ. ಮತ್ತೆ ಇನ್ನೊಂದೇನೆ, ಎಷ್ಟೋ NGO ಆರ್ಗನೈಸೇಷನ್, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಏನಿದೆ ಅದು ಫ್ರೀ ಆಗಿ ಮಾತ್ರೆಗಳನ್ನ ಕೊಡ್ತಾ ಇದಾರೆ ಫಿಟ್ ಕಾಯಿಲೆ ಇರೋರಿಗೆ. ಸೊ ಆ ಭಯ ಕೂಡ ಬೇಡ, ಮಾತ್ರೆ ಚಿಕಿತ್ಸೆ ಆಗತ್ತಾ ಇಲ್ಲ. ಅಥವಾ ಎಲ್ಲಾ ಮೂರ್ಛೆ ರೋಗ ಇರೋರಿಗೆ ಆಪರೇಷನ್ನೇ ಮಾಡಿಸಬೇಕು ಅಂತ ಹೇಳಿಲ್ಲ. ಅದು ಒಂದು ಇಂಪಾರ್ಟೆಂಟ್ ಆಗಿ ನಾನು ಏನು ಹೇಳಿದಾಗೆ, 75%, 80% ಬರೀ ಮಾತ್ರೆ ಕರೆಕ್ಟ್ ಆಗಿ ತಗೊಂಡು ನಾವು ಹೇಳಿದಾಗ ಕರೆಕ್ಟ್ ಆಗಿ ತಗೊಂಡ್ಬಿಟ್ರೆ ಅದನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಬಿಡ್ಬೋದು ಫಿಟ್ಸ್ ಕಾಯಿಲೆನ.
1: ಒಟ್ಟಾರೆಯಾಗಿ ತಾವು ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿದ್ರೆ ಈ ಒಂದು ಮೂರ್ಛೆ ರೋಗನ ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತ ಖಂಡಿತ, ನಾನು ಹೇಳಿದಾಗೆ 75-80% ಸಂಪೂರ್ಣವಾಗಿ ಗುಣಪಡಿಸಬಹುದು, ಇನ್ 20% ಸರ್ಜರಿ ಅಷ್ಟೇ.
1: ಕಾರ್ಯಕ್ರಮದ ಕಡೆಯದಾಗಿ ಈ ಒಂದು ಮೂರ್ಛೆ ರೋಗದ ಕುರಿತಾಗಿ ತಾವು ವೈದ್ಯರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
0: ಒಂದು ಸೋಷಿಯಲ್ ಸ್ಟಿಗ್ಮಾ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟ ಒಂದು ಸೋಷಿಯಲ್ ಸ್ಟಿಗ್ಮಾ ಏನಿದೆಯೋ, ಡು ನಾಟ್ ಡಿಸ್ಕ್ರಿಮಿನೇಟ್ ಅಂತಾನೇ ಹೇಳ್ತಾರೆ, ಒಂದ್ಸರಿ ಥೀಮ್ ಕೂಡ ಕೊಟ್ಟಿದ್ರು. ಸೊ ಏನಂತ ಹೇಳಿದ್ರೆ, ಅವ್ರನ್ನ ಬೇರೆ ಹಾಗೆ ಪರಿಗಣಿಸಬಾರ್ದು, ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಅದು ತುಂಬಾ ಸಹಜವಾದ ತೊಂದರೆನೆ. ಈಗ ತಲೆನೋವು ಹೇಗೋ, BP ಹೇಗೋ, ಶುಗರ್ ಹೇಗೋ, ಇದು ಹಾಗೇನೆ. ಇನ್ಫ್ಯಾಕ್ಟ್ ಏನಂತ ಹೇಳಿದ್ರೆ, ಈ ಮೂರ್ಛೆ ಬಂದಾಗ ಮಾತ್ರ ಆ ಮೂಮೆಂಟ್ ಅಲ್ಲಿ ಅವ್ರ ಕೈ ಕಾಲು ಪಟ ಪಟ ಹೊಡಿಬಹುದು ಮಾಡ್ಬೋದು, ಮಿಕ್ಕಿ ಟೈಮಲ್ಲಿ ದೇ ಆರ್ ಆಸ್ ನಾರ್ಮಲ್ ಆಸ್ ಎನಿಬಡಿ ಅಲ್ವಾ. ಬೇರೆಯವ್ರ ತರನೇ ಸಂಪೂರ್ಣ ನಾರ್ಮಲ್ ಅವರು ಆ ಮೂಮೆಂಟ್ ಅಲ್ಲಿ. ಮತ್ತಿದು ಯಾರಿಗಾದ್ರೂ ಬರ್ಬೋದು, ಚೆನ್ನಾಗಿರೋರಿಗೆ, ತುಂಬಾ ವಿದ್ಯಾವಂತರಿಗೆ, ತುಂಬಾ

0: ಮೂರ್ಛೆ ರೋಗ ಬಂದ ತಕ್ಷಣ ಅದೊಂದು ದೊಡ್ಡ ಸೋಷಿಯಲ್ ಸ್ಟಿಗ್ಮಾ ಮಾಡಿ ಅದನ್ನ ತುಂಬಾ ಹೆಚ್ಚಾಗಿ ಮೂಢನಂಬಿಕೆಗಳನ್ನ ಅಸೋಸಿಯೇಟ್ ಮಾಡಿಬಿಟ್ಟು ಅವ್ರನ್ನ ರಿಸ್ಟ್ರಿಕ್ಟ್ ಮಾಡೋದಾಗ್ಲಿ ಅಥವಾ ಡಿಸ್ಕ್ರಿಮಿನೇಟ್ ಮಾಡೋದಾಗ್ಲಿ ಮಾಡಬಾರ್ದು. ಅದೊಂದು ತಿಳುವಳಿಕೆ ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಅಂತ ಹೇಳಿದ್ರೆ, ನಾನು ಹೇಳಿದಾಗೆ ಇದಕ್ಕೆ ಚಿಕಿತ್ಸೆಗಿದೆ, ಚಿಕಿತ್ಸೆ ಇದೆ, ಚಿಕಿತ್ಸೆ ಇದೆ. 75-80% ನಾನು ಹೇಳಿದಾಗೆ ಶೇಕಡ 75-80% ಭಾಗದಷ್ಟು ಕರೆಕ್ಟ್ ಟ್ಟಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ರೆ ಸಂಪೂರ್ಣ ವಾಸಿ ಆಗುತ್ತೆ, ಸಂಪೂರ್ಣವಾಗಿ ನಾರ್ಮಲ್ ಆಗುತ್ತೆ. ಸೊ ಮಾತ್ರೆ ಬಿಡಬಾರ್ದು, ಸರಿಯಾಗಿ ತಗೊಳ್ಬೇಕು, ಸರಿಯಾಗಿ ಕನ್ಸಲ್ಟೇಷನ್ ಮಾಡಬೇಕು, ಅಷ್ಟೇ ಇರೋದು. ಇನ್ನು 20% ಅದೇನಿದೆಯೋ ತುಂಬಾ ಕಡಿಮೆ ಪ್ರಮಾಣ, ಅವ್ರಿಗೆ ಮಾತ್ರ ಸರ್ಜರಿ, ಅದು ಕೂಡ ಗವರ್ಮೆಂಟ್ ಅಲ್ಲಿ ಫೆಸಿಲಿಟಿ ಇದೆ. ಸರ್ಜರಿ ಮಾಡೋದ್ರಿಂದ 100% ಕಂಪ್ಲೀಟ್ ವಾಸಿ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಹಂಗಾಗಿ ಮೂರ್ಛೆ ರೋಗ ಇದೆ ಅಂದ ತಕ್ಷಣನೇ ಭಯ, ಗಾಬರಿ, ಆತಂಕ ಮಾಡ್ಕೊಳ್ದೇನೆ, ಯಾರೋ ಹೇಳಿದ್ದ ಮೂಢನಂಬಿಕೆಗಳನ್ನ ಫಾಲೋ ಮಾಡದೇನೆ, ಅದ್ರ ಬಗ್ಗೆ ಹೆಚ್ಚಿನ ಭಯ ಪಡ್ಕೊಳ್ದೇನೆ ವೈದ್ಯರಲ್ಲಿ ಹೋಗಿ ಅವ್ರಗಳಿಂದ ಇನ್ಫಾರ್ಮೇಶನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
1: ಒಳ್ಳೆಯದು ಮೇಡಮ್, ತಾವು ಇದುವರೆಗೂ ಮೂರ್ಛೆ ರೋಗ ಕುರಿತಾಗಿ ಹೆಚ್ಚು ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಮೂರ್ಛೆ ರೋಗ ಈ ಬಗ್ಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ, ಸಮಯ ಸರಿಯಾಗಿ 1:09 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ, ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
5: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಜೂನ್ ತಿಂಗಳ 1 ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರ್ಯಾಂಚ್ಗೆ 15,000 ಸಾಲ 12 ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತ

0: ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ ಶೇಕಡ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ವರೆಗೆ ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿವರೆಗೆ ಕ್ಯಾಶ್ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ. ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ ಶೇಕಡ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ ಶೇಕಡ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್. ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆವಿರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UELB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನು LOR ನೀಡಿದೆ. UELBಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ UELB TVCಯಿಂದ ಶಿಫಾರಸು ಪತ್ರವನ್ನು LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1 https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2 ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನು ಕ್ಲಿಕ್ ಮಾಡಬಹುದು. 3ನೇ ಹಂತ ಯಶಸ್ವಿ ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4 ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800-11-1979 ಕರೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ ಮೊದಲ ಸಾಲಕ್ಕೆ A ಮತ್ತು B ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. C ಮತ್ತು D ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. UELBಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, PM ಸ್ವನಿಧಿ, PM ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾ

ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಪೊಲೀಸರು ಹೆಚ್ಚು ಜನಸ್ನೇಹಿ ಸಂವೇದನಾಶೀಲರಾಗಿರಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ವಾರ್ತೆಗಳ ವಿವರ: ಗ್ಯಾಂಗ್ಟಾಕ್ನ ಪಾಲ್ಜೋರ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸಿಕ್ಕಿಂ ಪೊಲೀಸ್ ಪಡೆಗೆ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಈ ಪ್ರಶಸ್ತಿಯನ್ನು ಪಡೆದ ದೇಶದ 15ನೇ ರಾಜ್ಯ ಮತ್ತು ಈಶಾನ್ಯ ಭಾರತದ 3ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಸಿಕ್ಕಿಂ ಪಾತ್ರವಾಗಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಯವರು, ಪೊಲೀಸ್ ಪಡೆ ಹೆಚ್ಚು ನಾಗರಿಕ ಕೇಂದ್ರಿತವಾಗಿರಬೇಕು, ಜನರೊಂದಿಗೆ ವಿಶೇಷವಾಗಿ ಮಹಿಳೆಯರು, ಬಡವರು ಮತ್ತು ಮಕ್ಕಳೊಂದಿಗೆ ವ್ಯವಹರಿಸುವಾಗ ಪೊಲೀಸರು ಹೆಚ್ಚು ಸಂವೇದನಾಶೀಲರಾಗಿರಬೇಕು ಎಂದು ಸಲಹೆ ನೀಡಿದರು. ಸೈಬರ್ ಅಪರಾಧ, ಆನ್ಲೈನ್ ವಂಚನೆ ಇತ್ಯಾದಿ ಅಪರಾಧಗಳನ್ನು ಎದುರಿಸಲು ಪೊಲೀಸರು ಸಿದ್ಧವಾಗಿರಬೇಕು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮತ್ತು ಅಪರಾಧಗಳನ್ನು ತಗ್ಗಿಸುವಲ್ಲಿ ಸಿಕ್ಕಿಂ ಪೊಲೀಸರ ಪಾತ್ರ ಶ್ಲಾಘನೀಯ ಎಂದು ಹೇಳಿದ್ದಾರೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಹಾಗೂ ಈ ರೀತಿಯ ಎಲ್ಲ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ಭದ್ರತಾ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಚಿವರು, ಭಾರತ ಪಾಕಿಸ್ತಾನ ಗಡಿಯಲ್ಲಿರುವ ರಾಜಸ್ಥಾನದ ಗಡಿ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಭದ್ರತಾ ಸಂಬಂಧಿತ ಸಮಸ್ಯೆಗಳನ್ನು ಪರಿಶೀಲಿಸಿದರು. ಎಲ್ಲಾ ಬ್ಯಾಂಕ್ಗಳು ಗಡಿ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ವಹಿವಾಟಿನ ಕಾನೂನು ಮತ್ತು ಆರ್ಥಿಕ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು, ದೊಡ್ಡ ವ್ಯಾಪಾರ ಸಂಸ್ಥೆಗಳನ್ನು ಹಾಗೂ ಅವುಗಳ ಹಣಕಾಸಿನ ಮೂಲಗಳನ್ನು ಪರಿಶೀಲಿಸಲು, ನಕಲಿ ಕಂಪನಿಗಳು ಮತ್ತು ಅವರ ಖಾತೆಗಳನ್ನು ಪತ್ತೆಹಚ್ಚಲು, ನಕಲಿ ಆಧಾರ್ ಕಾರ್ಡ್ಗಳನ್ನು ಗುರುತಿಸಲು ಮತ್ತು ಗಡಿಯಾಚೆಗಿನ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಿಸಲಿಕ್ಕೆ ಕೇಂದ್ರ ಗೃಹ ಸಚಿವಾಲಯ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತ್ಗೆ 3 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಭಾಗವಾಗಿ ಅವರು ನಾಳೆ ಗಡಿ ಜಿಲ್ಲೆ ಕಚ್ಗೆ ವಿಶೇಷ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಸಚಿವರು ಅಂತಾರಾಷ್ಟೀಯ ಗಡಿಯಲ್ಲಿರುವ ಅತ್ಯಂತ ಸೂಕ್ಷ್ಮ ಮತ್ತು ಕಾರ್ಯತಂತ್ರದ ಮಹತ್ವದ ಹರಾಮಿ ನಾಲಾ ಪ್ರದೇಶವನ್ನು ಪರಿಶೀಲಿಸಲಿದ್ದಾರೆ. ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಸ್ಥಾಪಿಸಿರುವ ಭದ್ರತಾ ವ್ಯವಸ್ಥೆಗಳನ್ನು ಪರಿಶೀಲಿಸಲು ಅವರು ಭೌಗೋಳಿಕವಾಗಿ ಸವಾಲಿನ ಮತ್ತು ಜೌಗು ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಪ್ರಸ್ತುತ ಗಡಿ ಪರಿಸ್ಥಿತಿ, ಭದ್ರತಾ ಸನ್ನದ್ಧತೆ, ಸುಧಾರಿತ ತಂತ್ರಜ್ಞಾನದ ಬಳಕೆ ಮತ್ತು ಭದ್ರತಾ ಸಿಬ್ಬಂದಿಯ ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಪರಿಶೀಲಿಸಲು ಸಚಿವ ಅಮಿತ್ ಶಾ ಅವರು ಬಿಎಸ್ಎಫ್ ಮತ್ತು ರಕ್ಷಣಾ ಸಂಸ್ಥೆಗಳ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಭಾರತ ಮತ್ತು ಚೀನಾ ಗಡಿ ಪ್ರದೇಶಗಳಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವಲ್ಲಿ ಆಗಿರುವ ಪ್ರಗತಿಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿವೆ. ಬೀಜಿಂಗ್ನಲ್ಲಿ ನಡೆದ ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯಕ್ಕಾಗಿ ಕಾರ್ಯವಿಧಾನದ 35ನೇ ಸಭೆಯಲ್ಲಿ ಉಭಯ ದೇಶಗಳು ಪರಿಸ್ಥಿತಿಯನ್ನು ಪರಿಶೀಲಿಸಿದವು. ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಿತ್ ಘೋಷ್ ವಹಿಸಿದ್ದರು. ಚೀನಾದ ನಿಯೋಗದ

0: ನೇತೃತ್ವವನ್ನು ಚೀನಾ ವಿದೇಶಾಂಗ ಸಚಿವಾಲಯದ ಗಡಿ ಮತ್ತು ಸಾಗರ ವ್ಯವಹಾರಗಳ ಇಲಾಖೆಯ ಮಹಾನಿರ್ದೇಶಕ ಹೌ ಯಾಂಗ್ಕಿ ವಹಿಸಿದ್ದರು. ಸಭೆಯಲ್ಲಿ ಗಡಿ ನಿರ್ಣಯ, ಗಡಿ ನಿರ್ವಹಣೆ ಮತ್ತು ಗಡಿಯಾಚೆಗಿನ ಸಹಕಾರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ಚರ್ಚಿಸಿದರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 2026 ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಯುಜಿ ಪರೀಕ್ಷೆಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳು ಮತ್ತು ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಪರೀಕ್ಷೆಗಳು ಈ ತಿಂಗಳ 31 ಮತ್ತು ಮುಂದಿನ ತಿಂಗಳ 6 ಮತ್ತು 7ರಂದು ನಡೆಸಲಾಗುವುದು. ಇಂದು ನಿಗದಿಯಾಗಿದ್ದ ಪರೀಕ್ಷೆಯನ್ನು ಬಕ್ರೀದ್ ಹಬ್ಬದ ಕಾರಣ ಮರು ನಿಗದಿಪಡಿಸಲಾಗಿದೆ. ಭಾನುವಾರ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಲಾಗಿದೆ. ಅವುಗಳನ್ನು ಎನ್ಟಿಎ ಅಧಿಕೃತ ಜಾಲತಾಣದಿಂದ ಡೌನ್ಲೋಡ್ ಮಾಡಬಹುದು. ಮುಂದಿನ ತಿಂಗಳ 6 ಮತ್ತು 7ರಂದು ಪರೀಕ್ಷೆ ನಡೆಯಲಿರುವ ಉಳಿದ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಎರಡು ದಿನಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಹಾಗೂ ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ ಸಂಬಂಧಪಟ್ಟ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷಾ ಮೌಲ್ಯಮಾಪನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಬೆಳಕಿಗೆ ಬಂದ ನಂತರ ಮರು ಮೌಲ್ಯಮಾಪನ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸಿಬಿಎಸ್ಇ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಆನ್ಸ್ಕ್ರೀನ್ ಮಾರ್ಕಿಂಗ್ ಒಂದು ಪ್ರಗತಿಪರ ಸಾಧನವಾಗಿದ್ದು ಭಾರತದ ಅನೇಕ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಹಾಗೂ ಪ್ರಪಂಚಾದ್ಯಂತ ಹಲವಾರು ಸಂಸ್ಥೆಗಳು ಈ ವ್ಯವಸ್ಥೆಯತ್ತ ಸಾಗುತ್ತಿವೆ. ದೇಶದಲ್ಲಿ ಸಿಬಿಎಸ್ಇ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವುದು ಇದೇ ಮೊದಲು. ಸುಮಾರು 40 ಕೋಟಿ ಸ್ಕ್ಯಾನ್ ಮಾಡಿದ ಪುಟಗಳನ್ನು ಸಿಬಿಎಸ್ಇ ಮೊದಲ ಬಾರಿಗೆ ಒಎಸ್ಎಂ ಪ್ರಕ್ರಿಯೆಯ ಮೂಲಕ ಮೌಲ್ಯಮಾಪನ ಮಾಡಿದೆ ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮಾಹಿತಿ ನೀಡಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಟ್ಟಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈದ್ ಉಲ್ ಅದಾ ಹಬ್ಬದ ಸಂದರ್ಭದಲ್ಲಿ ಜನರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟಪತಿಗಳು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜನ್ಮ ವಾರ್ಷಿಕೋತ್ಸವ. ಈ ಹಿನ್ನೆಲೆಯಲ್ಲಿ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ವೀರ ಸಾವರ್ಕರ್ ಅವರ ಧೈರ್ಯ ಮತ್ತು ದೇಶಭಕ್ತಿ ಯಾವಾಗಲೂ ಜನರಿಗೆ ಸ್ಫೂರ್ತಿ ನೀಡುತ್ತದೆ. ವೀರ ಸಾವರ್ಕರ್ ಅವರ ಬುದ್ದಿಶಕ್ತಿ ಮತ್ತು ಸಾಮಾಜಿಕ ಸುಧಾರಣೆಗೆ ಅವರ ಶ್ರಮ ಗಮನಾರ್ಹವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ನಿರ್ಭೀತ ಯೋಧ ವೀರ ಸಾವರ್ಕರ್ ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಸೇವೆಗೆ ಮುಡಿಪಾಗಿಟ್ಟರು. ಅವರ ಜೀವನ ಮತ್ತು ಬರಹಗಳಿಂದ ರಾಷ್ಟ್ರ ಮತ್ತು ಸಿದ್ಧಾಂತದ ಮೇಲಿನ ಅಚಲ ಭಕ್ತಿಯ ನಿಜವಾದ ಅರ್ಥವನ್ನು ನಾವು ಕಲಿಯಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವೀರ ಸಾವರ್ಕರ್ ಅವರು ಅಸ್ಪೃಶ್ಯತೆಯಂತಹ ಸಾಮಾಜಿಕ ಅನಿಷ್ಟಗಳನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ದೇಶದ ಜನರನ್ನು ಒಗ್ಗೂಡಿಸಿದರು. ಅವರ ಜೀವನವು ಮುಂದಿನ ಪೀಳಿಗೆಗೆ ಸದಾ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದರು. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ

0: 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಗಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಮತ್ತು ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದರು. ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸರು ಹೆಚ್ಚು ಜನಸ್ನೇಹಿ, ಸಂವೇದನಾಶೀಲರಾಗಿರಬೇಕು, ರಾಷ್ಟಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ, ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಬೆಂಗಳೂರಿನ ಈದ್ಗಾ ಮೈದಾನದಲ್ಲಿ ನಡೆದ ಈದ್ ಉಲ್ ಅಜಾ ಪ್ರಾರ್ಥನೆಯ ಬಾನುಲಿ ವರದಿ.

الله أكبر الله أكبر الله أكبر سمع الله لمن حمده الله أكبر.

0: پلاؤ یہ تمہارا حق ہے، مگر عام مستحق لوگوں کو بھی اپنے دستے کرم سے محروم نہ رکھو، خود کچھ دو، کچھ اپنے بچوں کے ہاتھ سے پلواؤ، محتاجوں کی دعاؤں میں بڑی تاثیر ہوتی ہے۔ یہ نہ دیکھو کہ کس مذہب و ملت کے ہیں، اپنے دستے کرم کو کشادہ رکھو۔ بانس ہٹے کٹے ساڑی آتے ہیں، انہیں نفرت کی نگاہ سے نہ دیکھو نہ چھڑکو۔ وہم مسائل فلا تنہا وہم بنعمۃ ربک فحدث، ساڑی کو نہ چھڑکو اور اپنے رب کی نعمتوں کا تذکرہ کرو۔ ہر سال عید یہی بیان مسرت لے کر آتی ہے۔ آج کی عید قربان ہے، یہ عید ہم سے جان اور مال کی قربانی کا مطالبہ کرتی ہے۔ اسلام شروع سے آخر تک جو کچھ بھی ہے وہ قربانی ہی قربانی اور ایثار ہی ایثار ہے۔ اس ایثار کی پہلی بنیاد حضرت سیدنا ابراہیم خلیل اللہ علیہ السلام نے رکھی، یہ عید انہیں کی یادگار ہے۔ اللہ تعالیٰ نے مسلمانوں میں قربانی کی روح پیدا کرنے کے لیے قرآن مجید قربان حمید میں کئی واقعات پیش فرمائے گا۔ اللہ کے سچے بندے اپنا سب کچھ قربان کر کے مولا کی محبت سے اپنے دل کو آباد رکھتے ہیں۔ قرآن پاک پڑھیے تو آپ کو پتا چلے گا کہ حضرت یوسف علیہ السلام کو گناہ کی طرف بلایا گیا، دولت و عزت کا لالچ دیا گیا، مگر آپ اس کے مقابل خیر ہونا پسند فرمایا اور ایمان کو سینے سے لگائے رکھا۔
1: عید کی نماز امام و خطیب جمعہ مسجد کے عبدالقادر شاہ واجد نے پڑھائی۔ اس ریکارڈنگ کو ہم نے حضرت سر قاضی سید شاہ محمد عبدالقدوس قادری صاحب عیدگاہ میدان میں کی۔ اس رپورٹ کو آپ تک پہنچایا SR عنایت، ساتھ دیا داکشائنی، تکنیکی سہایتا جی موہن راج اور N منیراجو نے دیا۔
2: ಇದುವರೆಗೆ ಬೆಂಗಳೂರಿನ ಈದ್ಗಾ ಮೈದಾನದಲ್ಲಿ ನಡೆದ ಈದ್ ಉಲ್ ಅಜಾ ಪ್ರಾರ್ಥನೆಯ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ರೋಸ್ಲಿನ್ ಮ್ಯಾಥ್ಯೂ.
3: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ.
4: ಪ್ರಿಯ ಕೇಳಿದರೆ, ಚೈತ್ರವನ ಕಾರ್ಯಕ್ರಮದಲ್ಲಿ ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ವಾಸುದೇವ.
5: ಹಂಸ ಧ್ವಜ ತನ್ನ ತಾಯಿಯ ಆಶೀರ್ವಾದವನ್ನ ಪಡಿಬೇಕು ಅಂತ ಹೇಳಿ ತಾಯಿಯ ಬಳಿಗೆ ಬಂದಿದ್ದಾನೆ. ಮಾತೆಯ ಅಡಿಗೆ ಎರಗಿಬಿಟ್ಟು, ಅಮ್ಮ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ, ಆಶೀರ್ವಾದ ಮಾಡು. ಅರ್ಜುನನ ಮೈ ಕೃಷ್ಣನ ಮೈ ಬೇರೆ ಅಲ್ಲ, ಅರ್ಜುನನ ಅಂದರೆ ಇಲ್ಲಿ ಅರ್ಜುನ ಅಂದರೆ ಕೈ ಅಂತ, ಕೃಷ್ಣ ಮೈ. ಅರ್ಜುನನನ್ನು ನಾನು ಹಿಡಿದಿಟ್ಕೊಂಡ್ಬಿಟ್ರೆ, ಅವನೊಂದಿಗೆ ಯುದ್ಧವನ್ನು ಮಾಡಿದರೆ, ಅವನನ್ನು ಗೆದ್ದರೆ ಕೃಷ್ಣ ತಾನೇ ಬರ್ತಾನೆ, ನಮ್ಮ ಮುಂದೆ ಕಾಣಿಸಿಕೊಳ್ತಾನೆ. ನಾನು ಹರಿಗೆ ವಿಮುಖನಾಗೋದಿಲ್ಲ, ಅವನೊಂದಿಗೆ ನಾನು ಯುದ್ಧವನ್ನು ಮಾಡ್ತೇನೆ. ಅಮ್ಮ ನಾನು ಕೃಷ್ಣನ ಮುಂದೆ ನನ್ನ ಪರಾಕ್ರಮವನ್ನು ತೋರಿಸ್ತೇನೆ ಅಂಥೇಳಿ ತಾಯಿಯ ಮುಂದೆ ಪ್ರತಿಜ್ಞೆಯಿಂದ ಮಾಡ್ತಾ ಇದ್ದಾನೆ.

ಕಾಡಲ್ಲೇ ಇರೋದಕ್ಕೆ ಇಷ್ಟಪಡ್ತಾನೆ, ಹಾಗಾಗಿ ಬಂದೇ ಬರ್ತಾನೆ. ನೀನು ಅರ್ಜುನನನ್ನು ಸೋಲಿಸಿದರೆ, ಪಾರ್ಥನಲ್ಲಿ ನೀನು ಯುದ್ಧವನ್ನು ಮಾಡಿದರೆ ಕೃಷ್ಣ ತಾನೇ ಬರ್ತಾನೆ. ಆದರೆ ಮಗನೇ, ನೀನು ಕೃಷ್ಣನನ್ನು ನೋಡಿದ ಮೇಲೆ ಏನು ಮಾಡಿದರೂ ಕೂಡ ಹಿಂಜರಿಬೇಡ, ಹಿಂದಕ್ಕೆ ಬರಬೇಡ, ಹಿಂದೆ ಬೆನ್ನನ್ನು ತೋರಿಸಬೇಡ. ಒಂದು ವೇಳೆ ನೀನೇನು ಹಾಗೆ ಮಾಡಿಬಿಟ್ರೆ ಇಕ್ಕೆಲದ ಬಂಧುಗಳು, ನನ್ನ ತವರಿನ ಬಂಧುಗಳು, ಜೊತೆಗೂ ನಾನು ಹೊಕ್ಕ ಮನೆಯ ಗಂಡನ ಮನೆಯ ಬಂಧುಗಳು ಇಬ್ಬರೂ ಕೂಡ ನನ್ನನ್ನು ಹೀಯಾಳಿಸ್ತಾರೆ. ಎಂತಹ ಮಗನನ್ನು ಹಡದೆ ನೀನು ಹೇಳಿ ಮಗನನ್ನು ಅಂಥೇಳಿ, ಅಂತಹ ಮಾತಿಗೆ, ಅಂತಹ ಅಪಕೀರ್ತಿಗೆ ನಾನು ಇಷ್ಟಪಡೋದಿಲ್ಲ. ಜೊತೆಗೆ ಕೃಷ್ಣನಂ ನೆರೆ ಗೆಲ್ವರುಂಟೆ, ಕೃಷ್ಣನನ್ನು ಕಂಡ ಮೇಲೆ ನಿನಗೆ ಹೇಗೂ ಗೆಲುವಿಲ್ಲ, ನನಗೆ ಗೊತ್ತು. ಹಾಗಾಗಿ ಎನ್ನೊಡೆಲ ಮರುಕವಂ ಬಿಟ್ಟೇನು ಅಂತ ಹೇಳ್ತಾ ಇದ್ದಾಳೆ. ಎಂತಹ, ಅದಕ್ಕೆ ವೀರಪುತ್ರನನ್ನು ಬಯಸ್ತಕ್ಕಂತಹ ತಾಯಿ ಅಂತ, ತನ್ನ ವೀರಸೂಹು ಅಂತ, ವೀರಸೂಹು ಅಂದರೆ ವೀರ ಮಕ್ಕಳನ್ನು ಪಡೆಯತಕ್ಕಂತಹ ತಾಯಿ, ಯುದ್ಧದಲ್ಲಿ ನನ್ನ ಮಗ ಪ್ರಾಣವನ್ನು ಕೊಡಲಿ ಅಂಥೇಳಿ ಬಯಸ್ತಕ್ಕಂತಹ ತಾಯಿಯಂದಿರಂತೆ. ಅಂತಹ ತಾಯಿ ಹೇಳ್ತಾ ಇದ್ದಾಳೆ, ನನ್ನ ಮನಸ್ಸಿನ ಮರುಕವನ್ನು ಬಿಟ್ಟುಬಿಟ್ಟೆ, ನನ್ನ ಮಗ ಅನ್ನತಕ್ಕಂಥ ಭಾವನೆಯನ್ನು ಬಿಟ್ಟುಬಿಡ್ತೀನಿ, ನೀನು ಕೃಷ್ಣನನ್ನು ನೋಡಿದ ಮೇಲೆ ನಿನಗೆ ಮುಕ್ತಿಯೇ ಖಂಡಿತ, ಹಾಗಾಗಿ ಧೈರ್ಯದಿಂದ ಯುದ್ಧವನ್ನು ಮಾಡು, ಯುದ್ಧದಲ್ಲಿ ಹಿಮ್ಮೆಟ್ಟಬೇಡ, ಹೊರಡು ಅಂಥೇಳಿ ಮಗನನ್ನು ಧೈರ್ಯವನ್ನು ಕೊಟ್ಟು ಕಳಿಸ್ತಾ ಇದ್ದಾಳೆ.

ಆಗ ಅಮ್ಮ, ನೀನೇನು ಗಾಬರಿಯನ್ನು ಮಾಡಬೇಡ, ನೀನು ಹೆದರಬೇಕಾಗಿಲ್ಲ. ನಾನು ಎಂದೂ ಕೂಡ ಚಕ್ರಿಗೆ ವಿಮುಖನಾಗಿ ಬರತಕ್ಕಂಥವನಲ್ಲ. ಚಕ್ರಿಗೆ ವಿಮುಖನಾಗಿ ಬಂದರೆ ನನ್ನ ಪ್ರತಿಜ್ಞೆಯನ್ನು ಕೇಳು. ನಾನು ನಿನ್ನ ಗರ್ಭದಿಂದ ಉದಯಿಸಿರ್ತಕ್ಕಂತಹ ಕುಮಾರನಲ್ಲ, ನಾನು ಹಂಸಧ್ವಜನ ಮಗನಲ್ಲ, ಜೊತೆಗೆ ಹರಿಯ ಭಕ್ತನಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಒಂದು ವೇಳೆ ನಾನು ಹರಿಗೆ ವಿಮುಖನಾಗಿ ಬಂದುಬಿಟ್ರೆ ನಾನು ಈ ರೀತಿ ಎಲ್ಲ ಸತ್ವವನ್ನು ಕೂಡ ಕಳೆದುಕೊಂಡು ಬಿಡ್ತೇನೆ. ನಾನು ಅಂತಹ ಕೆಲಸವನ್ನು ಮಾಡೋದಿಲ್ಲ. ನಾನು ನಿನ್ನ ಮಗ ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಪರಾಕ್ರಮಿಯಾಗಿರ್ತಕ್ಕಂತಹ ಹಂಸಧ್ವಜನ ಮಗ ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ನಾನು ಪಾರ್ಥನ ಸೇನೆಯನ್ನು ನಾಶ ಮಾಡ್ತೇನೆ, ಅರ್ಜುನನ ಆ ಪರಾಕ್ರಮವನ್ನು ಅಂದಗೆಡಿಸ್ತೇನೆ. ಇಷ್ಟೂ ಸೈನ್ಯ ಯುದ್ಧಗಳನ್ನು ಗೆದ್ದುಕೊಂಡು ಬಂದಿರತಕ್ಕಂಥ ಅರ್ಜುನ, ಅವನು ಹೊಲಬಿದಪ್ಪಿ ಹೋಗಿಬಿಡಬೇಕು, ಯುದ್ಧದಲ್ಲಿ ಅವನು ನವೆದು ಹೋಗಬೇಕು. ಆ ರೀತಿಯಲ್ಲಿ ಅವನ ಪರಾಕ್ರಮಕ್ಕೆ ಸವಾಲನ್ನು ಒಡ್ಡುತ್ತೇನೆ. ಆನಂತರ ಕೃಷ್ಣ ಬಂದರೆ ಕೃಷ್ಣನ ಮುಂದೆ ನನ್ನ ಪರಾಕ್ರಮವನ್ನು ತೋರಿಸ್ತೇನೆ. ಇನ್ನು ಸೋಲು ಗೆಲುವು ಸಾವು ಬದುಕುಗಳು ಇನ್ನು ಹರಿಯ ಇಚ್ಛೆ, ಪುಣ್ಯವಶ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದಿಂದ ಏನಾಗುತ್ತೋ ಆಗುತ್ತೆ. ನಾನು ಈ ರೀತಿಯಲ್ಲಿ ನನ್ನ ಪರಾಕ್ರಮವನ್ನು ತೋರ್ತೇನೆ ಅಂಥೇಳಿ ಹೇಳಿ ಹೊರಟ. ಆ ಹೊತ್ತಿಗೆ ತಂಗಿಯಾಗಿರ್ತಕ್ಕಂತಹ ಕುಬಲೆ ಅಂತನ್ನತಕ್ಕಂಥವಳು ಎದುರಿಗೆ ಬಂದಿದ್ದಾಳೆ.

ನಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನೀನು ಯುದ್ಧದಲ್ಲಿ ಬೆನ್ನನ್ನು ತೋರಿಸಿ ಬರಬೇಡ, ನೀನು ಸೋಲನ್ನು ಒಪ್ಪಿಕೊಳ್ಳಬೇಡ, ಪರಾಕ್ರಮದಿಂದ ಹೋರಾಡು, ಸಾಹಸದಿಂದ ಮೆಚ್ಚಿಬಿಟ್ಟು ಕೃಷ್ಣ ನಿನ್ನನ್ನು ಹೊಗಳಬೇಕು, ಆ ರೀತಿಯಲ್ಲಿ ಯುದ್ಧವನ್ನು ಮಾಡು ಅಂಥೇಳಿ ಹಣೆಗೆ ಚಂದನದ ಬೊಟ್ಟನ್ನು ಇಟ್ಟು ಕರ್ಪೂರದ ವೀಳೆಯವನ್ನು ಕೊಟ್ಟು ಆರತಿಯನ್ನು ಮಾಡಿ ಕಳಿಸಿದ್ದಾಳೆ. ಅವಳಿಗೂ ಕೂಡ ಮಾತನ್ನು ಕೊಟ್ಟಿದ್ದಾನೆ, ಯುದ್ಧದಲ್ಲಿ ನಾನು ಹಿಂಜರಿಯತಕ್ಕಂಥವನಲ್ಲ, ಪರಾಕ್ರಮದಿಂದ ಯುದ್ಧವನ್ನು ಮಾಡಿ ನಾನು ಕೃಷ್ಣ ಅರ್ಜುನರ ಅದಟನ್ನು ಮುರಿತೇನೆ ನಾನು ಅಂಥೇಳಿ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಆ ರೀತಿ ಪ್ರತಿಜ್ಞೆಯನ್ನು ಮಾಡಿ ಅವಳಿಂದ ಬೀಳ್ಕೊಂಡು ಮುಂದಕ್ಕೆ ಬಂದಿದ್ದಾನೆ. ಮುಂದೆ ಬಂದಾಗ

ಕೈಯಲ್ಲಿ ಮಂಗಳ ದ್ರವ್ಯಗಳ ತಟ್ಟೆಯನ್ನು ಇಟ್ಕೊಂಡಿರ್ತಕ್ಕಂತಹ ಕುಬಲೆ ಬಂದು ಆರತಿಯನ್ನ ಬೆಳಗ್ತಾ ಇದ್ದಾಳೆ. ತಮ್ಮ ಅಂತ ಹೇಳಿ ಹೇಳ್ತಾ ಇದ್ದಾಳೆ, ನೀನೇನಾದರೂ ಅನುವರದಳು ಯುದ್ಧದಲ್ಲಿ ಶೌರಿಗೆ ವಿಮುಖನಾಗಿ ಬಂದರೆ, ಕೃಷ್ಣನಿಗೆ ಬೆನ್ನನ್ನು ತೋರಿಸಿ ಬಂದರೆ ನನ್ನ ಪತಿಯ ಮನೆಯಲ್ಲಿ ಎಲ್ಲರೂ ಕೂಡ ನನ್ನನ್ನು ಅವಹೇಳನ ಮಾಡ್ತಾರೆ, ನಾನು ತಲೆ ಎತ್ತಿ

ತನ್ನ ಪತ್ನಿಯನ್ನ ಬೀಳ್ಕೊಡ್ಬೇಕು ಅಂತ ಹೇಳಿ ಪತ್ನಿಗೆ ಹೇಳಿ ಹೊರಡಬೇಕು ಅಂತ ಹೇಳಿ ತನ್ನ ಅಂತಃಪುರದ ಕಡೆಗೆ ಬರ್ತಾ ಇದ್ದಾನೆ. ಆ ಹೊತ್ತಿಗೆ ಅವಳೇ ಒಂದು ಹೊಂದಟ್ಟೆಯಲ್ಲಿ ಸುವರ್ಣದ ತಟ್ಟೆಯಲ್ಲಿ ಸಂಪಿಗೆಯ ಹೂಗಳನ್ನು ಇಟ್ಟುಕೊಂಡು ಮೈಯೆಲ್ಲ ಪರಿಮಳವನ್ನು ಸೂಸ್ತಾ ಇದೆ. ಕರ್ಪೂರದ ವೀಳೆಯವನ್ನು ಆ ತಟ್ಟೆಯಲ್ಲಿ ಇರಿಸಿಕೊಂಡು ಅವಳು ಬರ್ತಾ ಇದ್ದಾಳಂತೆ. ಅವಳು ಹ್ಯಾಕ್ ಕಾಣ್ತಾ ಇದ್ದಾಳೆ ಅಂತಂದರೆ ಅಂಗಜನ ಜಯಸಿರಿ ತಾನೇನಲ್ಲಿ ಮನ್ಮಥನ ಜಯಲಕ್ಷ್ಮಿಯೇ ತಾನು ಅಂದರೆ ಮನ್ಮಥನನ್ನು ಕೂಡ ಜಯಿಸ್ತಕ್ಕಂತಹ ಆ ಲಕ್ಷ್ಮಿಯಂತೆ ಕಾಣ್ತಾ ಇದ್ದಾಳೆ ಪ್ರಭಾವತಿ ಅಂಥೇಳಿ ಅವನ ಪತ್ನಿ. ಅವಳು ಬರ್ತಾ ಇದ್ದಾಳೆ, ಹಾಗೆ ಕಾಣ್ತಾ ಇದ್ದಾಳೆ ಅವನ ರಾಣಿ ಸುಶ್ರೇಡಿ ಸರ್ಪವೇಹಿಣಿ ಅಂತ ಕವಿ ಹೇಳ್ತಾ ಇದ್ದಾನೆ. ಅವಳು ದೀರ್ಘವಾಗಿರ್ತಕ್ಕಂತಹ ಆ ಒಂದು ಜಡೆಯನ್ನು ಕಟ್ಕೊಂಡಿದ್ದಾಳೆ. ಆ ಜಡೆ ಹ್ಯಾಕ್ ಕಾಣ್ತಾ ಇದೆ ಅಂದರೆ ಸರ್ಪವೇಣಿಯಂತೆ ಕಾಣ್ತಾ ಇದ್ದಾಳೆ ಅಂತ. ಅಂದರೆ ಮುಂದೆ ಯಾವುದೋ ಒಂದು ಸೂಚನೆಯನ್ನು ಕವಿ ಕೊಡ್ತಾ ಇದ್ದಾನೆ, ಇವನಿಗೆ ಒಂದು ಆಪತ್ತು ಬರುತ್ತೆ ಅಂತ ಹೇಳೋದಕ್ಕೋಸ್ಕರವಾಗಿ ಆ ನೀಳ ಜಡೆಯನ್ನು ಹಾಕಿಕೊಂಡಿರತಕ್ಕಂಥ ಅವಳು ಅಂಗದನ ಜಯಸಿರಿಯಂತೆ ಅವನ ಮುಂದೆ ಬರ್ತಾ ಇದ್ದಾಳೆ.

ಅವಳ ಮುಖದ ಚಂದ್ರಮಂಡಲದಂತೆ ಕಂಡ್ರೆ ಅವಳ ನಗೆ ಎನ್ನತಕ್ಕಂಥದ್ದು ಚಂದ್ರಿಕೆ ಬೆಳದಿಂಗಳಿನಂತೆ ಕಾಣ್ತಾ ಇದೆ. ಅವಳು ಉಟ್ಕೊಂಡಿರತಕ್ಕಂತಹ ಆ ಮೇಲು ವಸ್ತ್ರ ಅದು ಮುಖದಿಂದ ಬರ್ತಾ ಇರತಕ್ಕಂಥ ಬೆಳದಿಂಗಳೇ ಈ ರೀತಿಯಲ್ಲಿ ಹರಡಿಕೊಂಡಿದೆಯೋ ಅನ್ನುವ ಹಾಗೆ ಕಾಣ್ತಾ ಇದೆ. ಜೊತೆಗೆ ಅವಳು ಚಂದ್ರ ತಿಲಕವನ್ನು ಹಾಕಿಕೊಂಡಿದ್ದಾಳೆ ಹಣೆಯಲ್ಲಿ. ಅದು ಅವಳ ಮನದ ಅನುರಾಗವನ್ನು ಅವನ ಮೇಲಿರ್ತಕ್ಕಂಥ ಪ್ರೀತಿಯನ್ನು ಸೂಚಿಸ್ತಾ ಇದೆ. ಅವಳ ಕಣ್ಣುಗಳು ಇಂದ್ರನೀಲದ ಮಣಿಯಂತೆ ಹೊಳಿತಾ ಇದೆಯಂತೆ. ಬಹುಶಃ ಇದರಲ್ಲಿ ಬರತಕ್ಕಂತಹ ಈ ಕಾಂತಿ ಪಾಶದಂತೆ ಎಂಥವರ ಇಂದ್ರಿಯವನ್ನು ಕೂಡ ಕಟ್ಟಿಹಾಕುತ್ತೆ ಅನ್ನುವ ಹಾಗೆ ಸೂಚನೆಯನ್ನು ಕೊಡ್ತಾ ಇದೆ. ಅದರಿಂದ ಬರತಕ್ಕಂತಹ ಬೆಳಕು ಖಂಡಿತ ಇವಳ ಕಣ್ಣುಗಳನ್ನು ನೋಡಿದರೆ ಎಂಥವರು ಕೂಡ ಮರಳಾಗಿ ಮೈಮರೆದು ನಿಲ್ತಾರೆ ಎನ್ನುವ ಹಾಗೆ ಕಾಣ್ತಾ ಇರತಕ್ಕಂತಹ ಆ ಸೊಬಗಿನ ರಾಣಿ ಅಲ್ಲಿ ಎದುರುಗಡೆಯಲ್ಲಿ ಬರ್ತಾ ಇದ್ದಾಳೆ.

ಅವಳ ಮೈಯಲ್ಲಿ ನಡೆಯುವಾಗಲೇ ಕಂಪನ ಉಂಟಾಗ್ತಾ ಇದೆ. ಅವಳ ಹೊಟ್ಟೆಯ ಭಾಗ ಅಂದರೆ ಸಿಂಹನಡು ಅಂತ ಹೇಳ್ತಾರೆ, ಆ ಕಟಿಯ ಭಾಗ ಅತ್ಯಂತ ತೆಳುವಾಗಿದೆ. ಉನ್ನತವಾಗಿರತಕ್ಕಂತಹ ವಕ್ಷಸ್ಥಳಗಳು ಅದಕ್ಕೆ ಹೊಂದಿಕೊಂಡಂತೆ ಬಹಳ ಸೌಂದರ್ಯವನ್ನು ಉಂಟು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಅವಳ ಭುಜಗಳಲ್ಲಿ ಆ ಭುಜವಲ್ಲರಿ ತೊಡವುಗಳು ಆ ಒಂದು ಸಿರಿಗೆ ಪೂರಕವಾಗುವಂತೆ ಆ ಆಭರಣಗಳನ್ನು ತೊಟ್ಟಿದ್ದಾಳೆ. ಈ ರೀತಿಯಲ್ಲಿ ಸಕಲ ಕಲೆಗಳಿಂದ ಕೂಡಿರತಕ್ಕಂತಹ ಚಂದ್ರನಂತೆ, ಷೋಡಶ ಕಲೆಗಳಿಂದ ಕೂಡಿರತಕ್ಕಂತಹ ಚಂದ್ರನಂತೆ ಅವಳು ಕಾಣ್ತಾ ಇದ್ದಾಳೆ. ಜೊತೆಗೆ ಕಬರಿಯಲ್ಲಿ ಮುಡಿದಿರತಕ್ಕಂತಹ ಹೂಗಳು ಅದರ ಸುವಾಸನೆ ಕಂಪನ್ನು ಹೊಂದಿಬಿಟ್ಟು ಅವಳೊಂದು ಬೇರೊಂದು ಪರಿಯನ್ನೇ ಹೊಂದಿಬಿಟ್ಟಿದ್ದಾಳೆ ಅಂತ. ಇವತ್ತು ವಿಶೇಷವಾಗಿರ್ತಕ್ಕಂತಹ ಸೌಂದರ್ಯವನ್ನು ತಾಳಿ ಇವನ ಮನಸ್ಸನ್ನು ಅಪಹಾರ ಮಾಡ್ತಾ ಇದ್ದಾಳೆ.

ಹೊಸದಾಗಿರ್ತಕ್ಕಂತಹ ಇನ್ನು ಮೊಗ್ಗಿನಿಂದ ಅರಳತಾ ಇರತಕ್ಕಂತಹ ಮಲ್ಲಿಗೆಯನ್ನ ಮುಡಿದುಕೊಂಡಿದ್ದಾಳೆ, ಮುಗುಳು ನಗೆಯನ್ನ ಅವಳ ಮುಖದಲ್ಲಿ ಸೂಸ್ತಾ ಇದ್ದಾಳೆ. ಜೊತೆಗೆ ಅವಳು ಬಾಯಿ ತೆಗೆದಾಗ ಅವಳ ಬಾಯಿಯಲ್ಲಿ ಹೊಳಿತಾ ಇರತಕ್ಕಂತಹ ಹಲ್ಲಿನ ಸಾಲು ಅದು ಗೋಚರವಾಗ್ತಾ ಇದೆ. ಅವಳ ಉಗುರುಗಳು ವಿಶೇಷವಾಗಿರ್ತಕ್ಕಂತಹ ಕಾಂತಿಯಿಂದ ಕೂಡಿದೆ. ಕಂಠದಲ್ಲಿರ್ತಕ್ಕಂತಹ ಮುತ್ತಿನ ತೊಡವುಗಳು, ಅನೇಕ ವಿಧವಾಗಿರ್ತಕ್ಕಂಥ ಮುತ್ತಿನ ಹಾರಗಳನ್ನು ಧರಿಸಿದ್ದಾಳೆ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಸ್ತ್ರಗಳ ಆ ಒಂದು ಸೊಗಸಿನಲ್ಲಿ ಬಿಳುಪಾಗಿರ್ತಕ್ಕಂಥ ಅವಳ ದೇಹ ಚಂದ್ರಕಾಂತದಿಂದ, ಚಂದ್ರಕಾಂತ ಶಿಲೆಯಲ್ಲಿ ನಿರ್ಮಿಸಿರ್ತಕ್ಕಂತಹ ಪುತ್ಥಳಿ ಒಂದು ಗೊಂಬೆ ಯಾವ ರೀತಿಯಲ್ಲಿ ಶೋಭಿಸುತ್ತೋ ಆ ರೀತಿಯಲ್ಲಿ ಅವಳು ಗೋಚರವಾಗ್ತಾ ಇದ್ದಾಳೆ.

0: ಅಂತಹ ಸುಂದರಿಯಾಗಿರ್ತಕ್ಕಂತಹ ಪತ್ನಿ ಕೈಯಲ್ಲಿ ಸುವರ್ಣದ ತಟ್ಟೆಯಲ್ಲಿ ಹರಡಿರ್ತಕ್ಕಂತಹ ಕಂಪಿನಿಂದ ಕೂಡಿರ್ತಕ್ಕಂಥ ಸಂಪಿಗೆಯ ಹೂಗಳನ್ನು ಎದುರುಗಡೆಯಲ್ಲಿ ಹಿಡಿತಾ ಇದ್ದಾಳೆ. ಅದನ್ನು ಹೇಗೆ ತೋರಿಸ್ತಾ ಇದ್ದಾಳೆ ಅಂತಂದರೆ, ತನ್ನ ಮೈಯೊರೆಗೆ ಸರಿಯಾದ ಪೊದೆ. ಈ ಸಂಪಿಗೆಯ ಸೌಂದರ್ಯ ನನ್ನ ಮೈ ಸೌಂದರ್ಯಕ್ಕೆ ಸರಿಯಾಗುತ್ತೋ ಅಥವಾ ನನ್ನ ಸೌಂದರ್ಯವೇ ಹೆಚ್ಚೋ ನೋಡು ಅನ್ನುವ ಹಾಗೆ ತೋರ್ತಾ ಇದ್ದಾಳಂತೆ. ಹಾಗೆ ತೆಗೆದುಕೊಳ್ಳಿ ಅಂತಂದಾಗ ಒಂದೆರಡು ಹೂಗಳನ್ನು ಅದರಿಂದ ತೆಗೆದುಕೊಂಡು ಅದರ ಸುವಾಸನೆಯನ್ನು ನೋಡಿದ, ಆ ತುಂಬಿಕೊಂಡಿರತಕ್ಕಂಥ ಹೂಗಳನ್ನು ತೆಗೆದುಕೊಂಡು ಆತುರದಿಂದ ಹೇಳ್ತಾ ಇದ್ದಾನೆ, ನೋಡು ಇವತ್ತು ನಾನು ಯುದ್ಧಕ್ಕೆ ಹೊರಡಬೇಕು, ನನ್ನನ್ನು ಕಳಿಸಿಕೊಡು ಅಂತೇಳಿ ಹೇಳ್ತಾ ಇದ್ದಾನೆ.
1: ಕಾಂತೆ ಕೇಳು ಇಂದು ಸಮರದೊಳ್ ಅರ್ಜುನಂಗೆ ಮಾ

ಹೇಳ್ತಾ ಇದ್ದಾನೆ, ಕಾಂತೆ ಕೇಳು, ಕೇಳು ನನ್ನ ಮಾತನ್ನ. ನಾನಿವತ್ತು ಅರ್ಜುನ ಯುದ್ಧಕ್ಕೆ ಬರ್ತಾ ಇದ್ದಾನೆ, ಅವನೊಂದಿಗೆ ಯುದ್ಧವನ್ನು ಮಾಡ್ತೇನೆ, ಅವನ ಬಿಂಕವನ್ನು ಮುರಿತೇನೆ. ಅವನ ರಕ್ಷಣೆಗೆ ಕೃಷ್ಣ ಬಂದೇ ಬರ್ತಾನೆ. ಬರತಕ್ಕಂಥ ಹರಿಯ ಮುಂದೆ ನನ್ನ ಪರಾಕ್ರಮವನ್ನು ತೋರಿಸ್ತೇನೆ, ನನ್ನ ಒಂದು ಪರಾಕ್ರಮದಿಂದ ನಾನು ವಿಜಯವನ್ನು ಪಡೆದೇ ಪಡೀತೇನೆ. ಒಂದು ವೇಳೆ ಆಗಲಿಲ್ಲ, ನಾನು ಭವಾಂತರವನ್ನು ಮುಂದಿನ ಜನ್ಮಾಂತರಗಳನ್ನು ಹೊಂದುತ್ತೇನೆ ಅಂತ ಅಂದರೆ ಈ ಕಾಲದಲ್ಲಿ ನಾನು ಸನ್ಮುಕ್ತಿಯನ್ನು ಪಡೀತೇನೆ, ಕೃಷ್ಣನ ಮುಂದೆ ಇನ್ನೊಂದು ಜನ್ಮವನ್ನು ನಾನು ಪಡೆಯೋದಿಲ್ಲ ಅಂತ. ಕೃಷ್ಣನ ಮುಂದೆ ನಾನು ಸದ್ಗತಿಯನ್ನು ಪಡೀತೇನೆ, ನೀನು ಚಿಂತೆಯನ್ನು ಮಾಡಬೇಡ, ನನ್ನನ್ನು ಕಳಿಸು ಅಂತೇಳಿ ಹೊರಟ. ಹೊರಟುಕೊಳ್ಳೇ ಕೈಯನ್ನು ಹಿಡಿದುಕೊಳ್ತಾ ಇದ್ದಾಳೆ. ರಮಣ, ಯುಕ್ತ ಮಲ್ಲಿದು, ನೀನು ಹೇಳ್ತಾ ಇರತಕ್ಕಂಥದ್ದು ಯುಕ್ತವಲ್ಲ ಅಂಥೇಳಿ ಹೇಳ್ತಾ ಇದ್ದಾಳೆ.

ರಮಣ, ನೀನು ಹೇಳ್ತಾ ಇರ್ತಕ್ಕಂಥದ್ದು ಯುಕ್ತವಲ್ಲ ಅಂತ ಹೇಳ್ತಾ ಇದ್ದಾಳೆ. ಈ ಕಾಲದಲ್ಲಿ ನೀನು ನನ್ನನ್ನು ಬಿಟ್ಟು ಹೋಗತಕ್ಕಂಥದ್ದು ಯುದ್ಧಕ್ಕಾಗಿ ಹೋಗತಕ್ಕಂಥದ್ದು ಯುಕ್ತವಲ್ಲ. ನೀನು ಕೃಷ್ಣನಲ್ಲಿ ಹೋರಾಡತಕ್ಕಂತಹ ಆಸಕ್ತಿಯನ್ನು ತೋರ್ತಾ ಕೃಷ್ಣನ ಮುಂದೆ ಹೋಗ್ತಾ ಇದೆಯಾ? ಕೃಷ್ಣನ ಮುಂದೆ ಹೋಗಿ ಯುದ್ಧವನ್ನು ಮಾಡತಕ್ಕಂಥವರಿಗೆ ಮುಕ್ತಿಯಲ್ಲದೆ ಬೇರೆ ಇಲ್ಲ, ಖಂಡಿತ ಮುಕ್ತಿ ಸಿಕ್ಕೇ ಸಿಗುತ್ತೆ. ನಿನಗಾಯಿತು, ಆದರೆ ವಿವೇಕ ಸಂತತಿ ಉಂಟಾಗೋದಿಲ್ಲ. ನನ್ನಲ್ಲಿ ಒಂದು ಶುದ್ಧವಾದ ನಿನ್ನ ಪರಾಕ್ರಮ ರೂಪಗಳನ್ನು ಹೊಂದಿರತಕ್ಕಂಥ ಒಂದು ಸಂತಾನ ಉಂಟಾದರೆ ಅದು ಶಾಶ್ವತವಾಗಿರ್ತಕ್ಕಂತಹ ಒಂದು ಮುಂದುವರೆದಿರ್ತಕ್ಕಂತಹ ಒಂದು ಸಂತಾನವನ್ನು, ಜನಾಂಗವನ್ನು ಅದು ಸೃಷ್ಟಿ ಮಾಡುತ್ತೆ. ಅದರಿಂದ ನನ್ನಲ್ಲಿ ಒಳ್ಳೆಯ ಸತ್ಪುತ್ರನಾಗಬೇಕು, ನನಗೆ ಈಗ ಸತ್ಪುತ್ರ ಬೇಕು, ಆನಂತರ ನೀನು ಯುದ್ಧಕ್ಕೆ ಹೊರಡಬಹುದು. ಒಂದು ಅಪತ್ಯವನ್ನು ನೀನು ಕೊಡದೇ ಇದ್ದರೆ ಕೇವಲ ವಿರಕ್ತಿಯಿಂದ ಆಯಿತು, ನೀನು ಹೊರಟೋದ ಮೇಲೆ ನೀನು ಮುಕ್ತಿಯನ್ನು ಪಡೆದು ಬಿಟ್ಟರೆ ನನಗೂ ವೈರಾಗ್ಯ ಬರಬಹುದು, ಆದರೆ ಅದರಿಂದ ನನಗೆ ಕೈವಲ್ಯ ಮಾದಬಹುದೇ? ನನಗೆ ಮುಕ್ತಿ ಉಂಟಾಗುತ್ತಾ? ನೀನು ಯುದ್ಧದಲ್ಲಿ ಉದ್ಯುಕ್ತನಾಗಿರ್ತಕ್ಕಂತಹ ನಿನಗೆ ಒಂದು ಒಳ್ಳೆಯ ಸಂತತಿಯಾಗಬೇಕು, ಹಾಗಾಗಿ ನನಗೆ ಸಂತತಿಯನ್ನು ಕೊಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ.

ನನಗೆ ಇದು ಸರಿಯಾಗಿರ್ತಕ್ಕಂತಹ ಷೋಡಶದ ಋತು ಸಮಯ, ಸರಿಯಾಗಿರ್ತಕ್ಕಂತಹ ಋತುಕಾಲ. ಈ ಕಾಲದಲ್ಲಿ ನೀನು ನನ್ನಲ್ಲಿ ನಿನ್ನ ಒಂದು ಸತ್ವವನ್ನು ಕೊಟ್ಟರೆ, ಸತ್ವವನ್ನು ಇರಿಸಿದರೆ ಅದರಿಂದ ಒಳ್ಳೆಯ ಸಂತಾನ ಉಂಟಾಗುತ್ತೆ. ಈಗ ಇದು ಸಕಾಲ, ಹಾಗಾಗಿ ನನ್ನನ್ನು ಬಿಟ್ಟು ಹೋಗಿ ಯುದ್ಧಕ್ಕೆ ಹೋಗ ತೆರಳತಕ್ಕಂಥದ್ದು ಯುಕ್ತವಲ್ಲ. ನೀನು ನನಗೆ ಸಂತಾನವನ್ನು ಈ ಕಾಲದಲ್ಲಿ ಕೊಡುವಂತಂದಾಗ ಅವನು ಹೇಳ್ತಾನೆ, ಮುಂದೆ ವೆದೆಗಾಲ ಉಂಟು, ಮುಂದೆ ಇನ್ನೊಂದು ಕಾಲ ಬರುತ್ತೆ, ಸರಿಯಾದ ಕಾಲದಲ್ಲಿ ನಿನಗೆ ಸಂತಾನ ಉಂಟಾಗುವ ಹಾಗೆ ನಾನು ಪ್ರಯತ್ನವನ್ನು ಮಾಡ್ತೇನೆ, ನಾನು ನಿನಗೆ ಸಂತಾನವನ್ನು ಕೊಡ್ತೇನೆ ಅಂತಂದಾಗ ಒಂದು ಮಾತನ್ನು ಹೇಳ್ತಾ ಇದ್ದಾಳೆ. ವಿಶಾಖಾಂತಾನಿ ಮೇಘಾನಿ ಅಂತ ಒಂದು ಮಾತಿದೆ, ವಿಶಾಖ ನಕ್ಷತ್ರ ಬಂದುಬಿಟ್ರೆ ಮೇಘಗಳು ಕೊನೆಯಾಗುತ್ತೆ ಅಂತ ಹಾಗೆ ಹೇಳ್ತಾ ಇದ್ದಾಳೆ. ತುದಿ ವಿಶಾಖೆಗೆ ಬಂದುದು. ನೀನು ಹೇಳ್ತಾ ಇದೆಯಾ ಕೃಷ್ಣನ ಮುಂದೆ ಯುದ್ಧಕ್ಕೆ ಹೋಗ್ತಾ ಇದ್ದೇನೆ ಅಂಥೇಳಿ, ಕೃಷ್ಣನ ಮುಂದೆ ಯುದ್ಧಕ್ಕೆ ಹೋಗಿ ಮುಕ್ತಿಯಲ್ಲದೆ ನೀನು ಎಲ್ಲಿ ಉಳಿತೀಯ? ನೀನು ಇನ್ನು ಯುದ್ಧದಿಂದ ಹಿಂದಕ್ಕೆ ಬರತಕ್ಕಂಥವನಲ್ಲ, ಯುದ್ಧದಿಂದ ಹಿಂದಕ್ಕೆ ಬರದೇ ಇರತಕ್ಕಂಥ ನೀನು ನನಗೆ ಸಂತಾನವನ್ನು ಎಲ್ಲಿಂದ ಕೊಡ್ತೀಯ? ಹಾಗಾಗಿ ಇದು ಸರಿಯಾದ ಕಾಲ, ನನಗೆ ಸಂತಾನವನ್ನು ಕೊಡು, ನನ್ನಲ್ಲಿ ನೀನು ಅನುಗ್ರಹವನ್ನು ಮಾಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಆಗ ಅವನು ಹೇಳ್ತಾ ಇದ್ದಾನೆ, ರಮಣಿ ನೀನು ಹೇಳ್ತಾ ಇರತಕ್ಕಂಥದ್ದು ಯುಕ್ತವಲ್ಲ, ಇದು ಯುದ್ಧದ ಸಮಯ.

ನೀನು ಸಮರದ ನಿಬಂಧನೆಯನ್ನು ಬಲ್ಲವಳು ನೀನು. ಆ ಬೇರಿ ಹೊಡೆದಾಯಿತು, ಬೇರಿ ಹೊಡೆದ ಮೇಲೆ ಯಾರೂ ಕೂಡ ಮನೆಯ ಒಳಗಡೆ ಇರೋ ಹಾಗಿಲ್ಲ, ಎಲ್ಲರೂ ಕೂಡ ವೀರರೆಲ್ಲ ಯುದ್ಧರಂಗವನ್ನು ಹೊಗಲೇಬೇಕು. ಹಾಗಾಗಿ ತಾತನ ಆಜ್ಞೆಯನ್ನು ಮೀರಿದರೆ ಶಿಕ್ಷೆಗೆ ಒಳಗಾಗಬೇಕಾಗತ್ತೆ. ನೀನು ಕ್ರಮವನ್ನು ಅರಿತಿರ್ತಕ್ಕಂಥವಳು, ಖಂಡಿತವಾಗಿಯೂ ಇದನ್ನು ಸಮಾಧಾನ ಮಾಡಿಕೊಳ್ಳಬೇಕು. ನನ್ನನ್ನು ಕಳಿಸಿಕೊಡು ಪ್ರೀತಿಯಿಂದ ಅಂಥೇಳಿ ಅವಳ ಗಲ್ಲವನ್ನು ಹಿಡಿದುಬಿಟ್ಟು ಪ್ರೀತಿಯನ್ನು ಮಾಡ್ತಾ ಅವಳನ್ನು ಮುದ್ದು ಮಾಡ್ತಾ ಅವಳನ್ನು ಮನಸ್ಸನ್ನು ಒಲಿಸತಕ್ಕಂಥ ಪ್ರಯತ್ನವನ್ನು ಮಾಡ್ದ. ಆದರೆ ಅವಳು ಬಿಡ್ತಾ ಇಲ್ಲ, ಇವನ ಮೇಲೆ ಏರಿ ಬರ್ತಾ ಇದ್ದಾಳೆ. ನನಗೆ ಈಗಲೇ ನೀನು ಋತುದಾನವನ್ನು ಮಾಡಬೇಕು, ನನಗೆ ಸಂತಾನವನ್ನು ಕೊಡಬೇಕು ಅಂಥೇಳಿ ಅವನ ಮೇಲೆ ಬರ್ತಾ ಇದ್ದಾಳೆ.

0: ಅಂಗವಿಲ್ಲದನು ಅಂತಂದರೆ ಪರಮಶಿವನಿಂದ ಭಸ್ಮವಾಗಿರ್ತಕ್ಕಂತಹ ಮನ್ಮಥ ಅಂಗವೇ ಇಲ್ಲ ಅವನಿಗೆ, ಅನಂಗ ಅಂತ ಹೆಸರು. ಇವನು ಅಂಗವಿಲ್ಲದನ ಈ ಮನ್ಮಥನ ಸಮರಾಂಗಣವನ್ನು ಹೊಗೋದಕ್ಕೆ ಪ್ರವೇಶ ಮಾಡೋದಕ್ಕೆ ಹೆದರಿಬಿಟ್ಟು ತುಂಗವಿಕ್ರಮ ಅಂದರೆ ಪರಾಕ್ರಮವನ್ನು ಹೊಂದಿರೋದು ಮಹಾಪರಾಕ್ರಮಿ, ಆದರೆ ಮನ್ಮಥನ ಸಮರಂಗವನ್ನು ಯುದ್ಧರಂಗವನ್ನು ಹೋಗೋದಕ್ಕೆ ಹೆದರಿಬಿಟ್ಟ ಅಂತ. ತನ್ನ ಪತಿ ಈ ರೀತಿ ಈ ಮನ್ಮಥ ಕ್ರೀಡೆಗೆ ಒಳಗಾಗೋದಕ್ಕೆ ಇಷ್ಟಪಡದೇ ಇರತಕ್ಕಂಥದ್ದನ್ನು ನೋಡಿ ಇವನನ್ನು ಹೇಗಾದರೂ ತನ್ನವನನ್ನಾಗಿ ಮಾಡಿಕೊಳ್ಬೇಕು, ತನ್ನ ಮನಸ್ಸಿನಂತೆ ಅವನು ನಡೀಬೇಕು ಅಂಥೇಳಿ ಬಂದು ಆಲಿಂಗನ ಮಾಡ್ಕೊಂಡ್ಬಿಟ್ಲು. ತನ್ನ ವಕ್ಷಸ್ಥಳವನ್ನು ಅವನಿಗೆ ಒತ್ತಿಬಿಟ್ಟು ಕಣ್ಣುಗಳಿಂದ ಅವನನ್ನು ನೋಡ್ತಾ ಇದ್ದಾನೆ. ಏನಾದರೂ ಕೂಡ ತನ್ನ ರೂಪ, ತನ್ನ ಸೌಂದರ್ಯ, ತನ್ನ ಪ್ರೀತಿ ಇವುಗಳಿಗೆ ಅವನು ಮರಳಾಗಲೇಬೇಕು ಅಂಥೇಳಿಬಿಟ್ಟು ಅವನ ಮುಖವನ್ನು ನೋಡ್ತಾ, ಅವನ ಮುಖದಲ್ಲಿ ಆಗತಕ್ಕಂತಹ ವಿಕಾರವನ್ನು ನೋಡ್ತಾ ಶೃಂಗಾರ ಚೇಷ್ಟೆಗಳನ್ನು ಮಾಡ್ತಾ ಇದ್ದಾಳೆ. ಅದನ್ನು ಏನು ವರ್ಣನೆ ಮಾಡೋದು.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್

0: ಬಾಗೇಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ವಾಸುದೇವ.
1: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ.
2: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ ಇನ್ನೇನು 2 ಗಂಟೆ ಆಗಲಿದೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು, ಕುಲಪತಿ ಡಾ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಧ್ಯಾಹ್ನ 2:30ಕ್ಕೆ ರಾಜಭವನಕ್ಕೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 3:00 ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿ ಸಂಪುಟದ ಸಹೋದ್ಯೋಗಿಗಳಿಗೆ ಉಪಹಾರಕೂಟ ಏರ್ಪಡಿಸಿದ್ದರು. ಈ ಉಪಹಾರಕೂಟದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು ಭಾಗಿಯಾಗಿದ್ದರು. ಈ ಉಪಹಾರಕೂಟದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದು ಡಿಕೆ ಶಿವಕುಮಾರ್ ಅವರನ್ನು ನೂತನ ಮುಖ್ಯಮಂತ್ರಿ ಮಾಡಲಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬೆಂಗಳೂರಿನಲ್ಲಿ ಇಲ್ಲ ಎನ್ನಲಾಗಿದೆ. ರಾಜ್ಯಪಾಲರು ಪ್ರಸ್ತುತ ಬೆಂಗಳೂರಿನಿಂದ ಹೊರಗಿದ್ದರೂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ರಾಜ್ಯಪಾಲರ ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮೂಲಗಳು ತಿಳಿಸಿವೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಾಹ್ನ ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದಾರೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಆರ್ವಿ ದೇಶಪಾಂಡೆ ದೃಢಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ವರಿಷ್ಠರು ಈಗಾಗಲೇ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದ ನಂತರ ಮೋಸ್ಟ್ಲಿ ಸಿಎಂ ಡೆಪ್ಯೂಟಿ ಎಲ್ಲಿ ಹೋಗುವುದು, ಆದ ನಂತರ ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಈಗಾಗಲೇ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ, ಪಕ್ಷ ನಿರ್ಣಯ ಮಾಡಿದೆ, ಹೈಸ್ಟ್ ಲೆವೆಲ್ ನಿರ್ಣಯ ಮಾಡಿದಾಗ.
0: ಇಂದು ನಡೆದ ಉಪಹಾರಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಸ್ಪರ ಅಪ್ಪಿಕೊಂಡಿರುವ ಹಾಗೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯವರಿಂದ ಆಶೀರ್ವಾದ ತೆಗೆದುಕೊಳ್ಳುವ ಫೋಟೋಗಳನ್ನು ಕರ್ನಾಟಕ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದೆ. ಅಂದು ಇಂದು ಎಂದೆಂದು ಒಗ್ಗಟ್ಟೇ ನಮ್ಮ ಶಕ್ತಿ, ಸಾರ್ವಜನಿಕರ ಸೇವೆಯೇ ನಮ್ಮ ಗುರಿ ಎಂದು ಟ್ವೀಟ್ ಮಾಡಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಡಿಕೆ ಶಿವಕುಮಾರ್ ಪರ ಘೋಷಣೆ ಕೂಗುತ್ತಾ ಸಿಹಿ ಹಂಚುತ್ತಾ ಸಂಭ್ರಮಿಸುತ್ತಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜನಸಂದಣಿ ನಿರ್ವಹಿಸಲು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ವರಿಷ್ಠರು ನಡೆಸಿಕೊಂಡ ರೀತಿ ಸರಿಯಾದುದಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಸ್ಥಿರತೆ ಅರಾಜಕತೆ ನಿರ್ಮಾಣವಾಗಿದೆ ಎಂದು ಆರೋಪಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಸಕಾರಾತ್ಮಕ ಚಿಂತನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೇವೆ ಎಂದು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಬಳಿಕ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದು ಈಗ ರಾಜ್ಯದ ಮುಂದಿರುವ ದೊಡ್ಡ ಪ್ರಶ್ನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಹೊಸಪೇಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಉಂಟಾಗಿರುವ ಆರ್ಥಿಕ ಕುಸಿತವನ್ನು ಯಾವ ಮುಖ್ಯಮಂತ್ರಿಗಳಿಂದಲೂ ಸುಧಾರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆ ಬಂದಿರುವುದರಿಂದ ಕೃಷಿ ಚಟುವಟಿಕೆಗಳು ನಡೆಯುತ್ತಿದ್ದು ವಿವಿಧ ಜಿಲ್ಲೆಗಳಲ್ಲಿ ರಸ

0: ಗೊಬ್ಬರದ ಕೃತಕ ಅಭಾವ ಉಂಟಾಗಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯುನ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮ ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ.

0: ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯುನ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮ ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ ಎಂಬ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳಿಗೆ ವಿದ್ಯಾರ್ಥಿಗಳನ್ನು ತೆರೆದಿಡುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ವತಿಯಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 19 ಕ್ಯೂಬಿಕ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲಿಯೇ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಒದಗಿಸಿದ ಮೊದಲ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ವಿಟಿಯು ಪಾತ್ರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ.
1: Google is going to make MOU with the first university in the country. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆಯೂ ಎಂಒಯು ಮಾಡಿಕೊಂಡಿಲ್ಲ. 25,000 ವಿದ್ಯಾರ್ಥಿಗಳಿಗೆ ಎಐ ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿಕೊಡಬೇಕು ಅಂತ ನಮ್ಮ ಮೂಲ ಉದ್ದೇಶ. ಇಡೀ ವಿಶ್ವವಿದ್ಯಾಲಯದ 400,000 ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳು ಏನ್ ಹೊರಗೆ ಬರ್ತಾರೆ ಅವರನ್ನ ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
0: ಈ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆಯಲ್ಲಿಯೇ ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವಿಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆ ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿ ಭಾಗವಹಿಸಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ರಾಜ್ಯದೆಲ್ಲೆಡೆ ಇಂದು ಸಂಭ್ರಮದಿಂದ ಆಚರಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ಈ ಪವಿತ್ರ ಹಬ್ಬವು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಸಹೋದರತ್ವ ನೆಲೆಗೊಳ್ಳಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಹಾಗೂ ನೆಲಮಂಗಲಗಳಲ್ಲಿ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಬಕ್ರೀದ್ ಹಬ್ಬ ಆಚರಿಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದಲೇ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಕ್ರೀದ್ ಹಬ್ಬವನ್ನು ಗದಗ, ಬೆಟಗೇರಿ, ಅವಳಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಆಚರಿಸಿದರು. ಜಿಲ್ಲೆಯ ನರಗುಂದ, ಗಜೇಂದ್ರಗಡ, ರೋಣ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಳಗುಂದ ಪಟ್ಟಣಗಳ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಜರುಗಿತು. ಕೋಲಾರದ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಗುರುಗಳು ಪ್ರವಚನ ನೀಡಿದರು. ಬೆಳಗಾವಿ ಕೋಟೆ ಆವರಣದ ಹಳೆಯ ಮಸೀದಿ, ನ್ಯಾಯಾಲಯ ಸಮೀಪದ ಈದ್ಗಾ ಮೈದಾನ ಸೇರಿದಂತೆ ನಗರದ ವಿವಿಧೆಡೆ ಮತ್ತು ಜಿಲ್ಲೆಯ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ದಾವಣಗೆರೆ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು. ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ 10 ಎಕರೆ ಜಾಗದಲ್ಲಿ 35 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯ ನಿರ್ಮಾಣವಾಗಲಿದೆ ಎಂದು ಹೊಸಕೋಟೆ ಶಾಸಕ ಶರತ್ಕುಮಾರ್ ಬಚ್ಚೇಗೌಡ ತಿಳಿಸಿದ್ದಾರೆ. ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶ್ರಮಿಕ ವರ್ಗದವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಈ ವಸತಿ ಶಾಲೆ ಸಹಕಾರಿಯಾಗಲಿದೆ ಎಂದರು. ಕಟ್ಟಡ ಕಾಮಗಾರಿಯ ಮುಂದಿನ 15 ತಿಂಗಳ ಒಳಗೆ ಪೂರ್ಣಗೊಂಡು ಶ್ರಮಿಕರ ಮಕ್ಕಳಿಗೆ ಜ್ಞಾನಾರ್ಜನೆ ಮಾಡಲು ನೆರವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮಡಿ ಹೆಣ್ಣಾಗಿದ್ದಲ್ಲಿ ತಾವರಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರು ಇಡಲು ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವ ಈಶ್ವರ ಖಂಡ್ರೆ ಸೂಚಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ, ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು, ಕುಲಪತಿ ಡಾ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ.

0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ, ಸಮಯ ಆಗಿದೆ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಸ್ನೇಹ ಭಾರತಿ ಇನ್ನೀಗ ಆರಂಭ.
2: ಆಕಾಶವಾಣಿ ಬೆಂಗಳೂರು ಕೇಂದ್ರ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಆರು ಗಂಟೆಗೆ ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ. 6:30 ಜಿಲ್ಲಾ ವಾರ್ತಾಪತ್ರ. ಆರು ಗಂಟೆ 51 ಕೃಷಿ ರಂಗ, ಮಾಗಿ ಉಳಿಮೆಯ ಪ್ರಯೋಜನಗಳ ಕುರಿತು ಡಾಕ್ಟರ್ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರದಲ್ಲಿ ಜನಪದ ಸಂಗೀತ. ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ವಿನೋದಮ್ಮ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

9:15ಕ್ಕೆ ಭಾವಗೀತೆಗಳು ಎಸ್ ಮುರಳೀಧರ್ ಅವರಿಂದ. 9:30ಕ್ಕೆ ಇಂಗ್ಲಿಷ್ನಲ್ಲಿ ಭಾಷಣ, ಮೈಂಡ್ಸ್ ದಟ್ ಮ್ಯಾಟರ್, ಡಾಕ್ಟರ್ ಗಿರಿಜಾ ಶ್ರೀನಿವಾಸಲು ಅವರೊಂದಿಗೆ ಸಂದರ್ಶನ, ದ ಮೈಂಡ್ಫುಲ್ ಟೀಚರ್ಸ್ ಇನ್ 2026 ಕುರಿತಾಗಿ ಭಾಷಣ ಕೇಳುವಿರಿ. 9:45ಕ್ಕೆ ಯುವವಾಣಿ, ಅನಲೈಸಿಂಗ್ ದ ಡಬಲ್ ಇನ್ಕಮ್ ನೋ ಕಿಡ್ಸ್ ಓನ್ಲಿ ಪೆಟ್ಸ್ ಟ್ರೆಂಡ್ಸ್ ಅಮಾಂಗ್ ಯಂಗ್ ಕಪಲ್ಸ್. 10:00ಗೆ ಆರೋಗ್ಯ ಸಂಚಿಕೆ, ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯ್ಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30ಕ್ಕೆ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 3:04:22. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ಇಲ್ಲಿಗೆ ನಿಲಯದ ಈ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಿಲಯದ ಪ್ರಸಾರ ಕಾರ್ಯವನ್ನು ಸಂಜೆ 5:30ಕ್ಕೆ ಪುನಃ ಆರಂಭ ಮಾಡಲಾಗುವುದು. ಮತ್ತೆ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಅರ್ಚನಾ ಆರ್ ಮಾಡುವ ನಮಸ್ಕಾರಗಳು.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿ

0: Kashvani FM Rainbow 101.3 MHz Musically yours.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸಮಯ ಆಗಿದೆ 3:07 ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಮ್ಯೂಸಿಕಲಿ ಯುವರ್ಸ್. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ಆರ್ಜೆ ವಿನುತಾ ಶಶಿಧರ್. ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡು ನಾನ್ ಬಂದಿದ್ದೀನಿ. ಎಲ್ಲರೂ ಊಟ ಮಾಡಿಕೊಂಡು ಉತ್ತರ ಕಳಿಸೋಕೆ ಮೊಬೈಲ್ ಹಿಡ್ಕೊಂಡು ರೆಡಿ ಇದ್ದೀರಾ ಅಲ್ವಾ? ವಾಟ್ಸಪ್ ಸಂಖ್ಯೆ ನಮ್ದು ಹೀಗಿದೆ 9480901013 9480901013. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ನಮ್ಮ ಮೊದಲ ಪ್ರಶ್ನೆ ಹೀಗಿದೆ. ಬನವಾಸಿಯ ಕದಂಬರು ಮತ್ತು ತಲಕಾಡಿನ ಗಂಗರ ನಂತರ ಡೆಕ್ಕನ್ ಪ್ರಾಂತ್ಯದಲ್ಲಿ ಬೃಹತ್ ಸಾಮ್ರಾಜ್ಯ ಕಟ್ಟಿ ಹರ್ಷವರ್ಧನನನ್ನ ಸೋಲಿಸಿದ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ರಾಜ ಯಾರು? ಹರ್ಷವರ್ಧನನನ್ನ ಸೋಲಿಸಿದ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ರಾಜ ಯಾರು ಎನ್ನುವುದು ನಮ್ಮ ಪ್ರಶ್ನೆ. ನಿಮಗಿರುವ ಕಾಲಾವಕಾಶ, ಈ ಒಂದು ಗೀತೆಯ ಸಮಯ ಮಾತ್ರ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಗಡಿಬಿಡಿ ಅಳಿಯ ಚಿತ್ರದ ಈ ಗೀತೆ.

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಹರ್ಷವರ್ಧನನ್ನ ಸೋಲಿಸಿದ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ರಾಜ ಯಾರು ಅಂತ ಬಹಳಷ್ಟು ಉತ್ತರಗಳು ಬಂದು ನಮ್ಮನ್ನ ತಲುಪಿದೆ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ವರಲಕ್ಷ್ಮಿ ಪೀಣೆದಿಂದ, ನೇತ್ರ ಕೆಂಗೇರಿಯಿಂದ, ಹಾಗೆ ಹಂಸವೇಣಿ ಜಗದಾಂಬಿಕಾ ಹಂಸವೇಣಿ, ಸುಧಾ ಬೂದಿಹಾಳ್, ದಿಲೀಪ್ ಕಲ್ಯಾಣ್ಕರ್, ಹಾಗೆ ಮಹೇಶ್ ಬಿಸಿಸಿ ಲೇಔಟಿಂದ, ಅನಿಲ್ ಬಿಷ್ಟಣ್ಣನವರ್ ಶಮನೆ ವಾಡಿಯಿಂದ, ಹಾಗೆ ಶ್ರೀನಿವಾಸ್ ಪದ್ಮನಾಭನಗರದಿಂದ, ಅರ್ಚನಾ

ಪಾಟೀಲ್ ಕೊಪ್ಪಳದಿಂದ ಕೃಷ್ಣಪ್ಪ ಕಾಡುಗೋಡಿ, ಗಜಾನನ್ ಭಟ್ ಬೋಳನ್ಮಕ್ಕಿ, ಸುಮಿತ್ರಾ ಸಂಡೂರ್ನಿಂದ ಬಾಬಾ ಕಲ್ಯಾಣ್, ಹಾಗೆ ಶಾಂತಾಚಾರ್ ಪೆಡಿಗೇರ್, ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ಸರಿಯಾದ ಉತ್ತರ ಇಮ್ಮಡಿ ಪುಲಕೇಶಿ. ಬಾದಾಮಿ ಚಾಲುಕ್ಯರ ಅತ್ಯಂತ ಶಕ್ತಿಶಾಲಿ ಅರಸನಾದ ಇಮ್ಮಡಿ ಪುಲಕೇಶಿಯು ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನನನ್ನ ನರ್ಮದಾ ನದಿಯ ದಂಡೆಯ ಮೇಲೆ ನಡೆದ ಭೀಕರವಾದ ಯುದ್ಧದಲ್ಲಿ ಸೋಲಿಸ್ತಾನೆ. ಈ ವಿಜಯದ ನೆನಪಿಗಾಗಿ ಆತನಿಗೆ ದಕ್ಷಿಣಾಪತೇಶ್ವರ ಪರಮೇಶ್ವರ ಎಂಬ ಬಿರುದುಗಳು ಕೂಡ ಬರುತ್ತೆ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ಸಿಂಧೂ ಬಯಲಿನ ನಾಗರಿಕತೆಯ ಲೋಥಾಲ್ ಸ್ಥಳವು ಪ್ರಸ್ತುತ ಈಗ ಯಾವ ರಾಜ್ಯದಲ್ಲಿದೆ? ಸಿಂಧೂ ಬಯಲಿನ ನಾಗರಿಕತೆಯ ಲೋಥಾಲ್ ಸ್ಥಳ ಈಗ ಯಾವ ರಾಜ್ಯದಲ್ಲಿ ಇದೆ ಅಂತ ಇರೋದು ನಿಮ್ಮ ಪ್ರಶ್ನೆ. ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ. ಮಿಲಿಟರಿ ಮಾವ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

ಪ್ರಶ್ನೆಯನ್ನ ಕೇಳಿದ್ವಿ, ಸಿಂಧು ಬಯಲಿನ ನಾಗರಿಕತೆಯ ಲೋಥಾಲ್ ಸ್ಥಳ ಪ್ರಸ್ತುತ ಯಾವ ರಾಜ್ಯದಲ್ಲಿದೆ ಅಂತ. ಬಹಳಷ್ಟು ಜನ ಒಂಥರ ಸಾಗರೋಪಾದಿಯಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾರೆಲ್ಲ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ನಿತ್ಯ ನೆಲಮಂಗಲದಿಂದ ಪದ್ಮಶ್ರೀ ಕುಟುಂಬದವರು, ಹಾಗೆ ಬಿ ಎಂ ವಿಶ್ವನಾಥ್ ಶವಂತ್ ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಪುರದಿಂದ, ಉಷಾ ಬಿ ಪ್ರಕಾಶ್ ಮೈಸೂರಿನಿಂದ, ದ್ಯಾಮಣ್ಣ ಕೊಪ್ಪಳದಿಂದ, ಹಾಗೆ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಚೇತನ್ ಹಾಗೆಯೇ ಉದಯ್ ಕರ್ಕೇರ ಉಡುಪಿಯಿಂದ, ಬಾಬು ಯಲಂಕ ಹಾಗೆ ಯುವರಾಜ್ ವಿಜಯಪುರದಿಂದ, ಆನಂದ ಅದೋನಿ, ಎಸ್ ಎಂ ಶೋಭಾ ಹಾಸನದಿಂದ, ಈರಣ್ಣ ಮುದ್ನೂರು, ವಿಶಾಲಾಕ್ಷಿ, ಪಿ ಎಂ ಮರುಳಯ್ಯ ಮಠದ ಸಿರಿಗೇರಿಯಿಂದ, ಹಾಗೆ ಡಾಕ್ಟರ್ ಸುರೇಶ್ ದಾವಿದಪ್ಪ ಭಂಡಾರ್ಕರ್ ಕಲಬುರಗಿಯಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಸಿಂಧು ಬಯಲಿನ ನಾಗರಿಕತೆಯ ಲೋಥಾಲ್ ಸ್ಥಾನ ತಳ ಈಗಿನ ಗುಜರಾತ್ ರಾಜ್ಯದಲ್ಲಿದೆ. ಇದು ಪ್ರಮುಖ ಹಡಗು ಕಟ್ಟೆ ಅಥವಾ ಡಾಕ್ ಯಾರ್ಡ್ ಆಗಿತ್ತು. ಲೋಥಾಲ್ ಸಿಂಧು ನಾಗರಿಕತೆಯ ಅತ್ಯಂತ ಪ್ರಮುಖ ಬಂದರು ನಗರವಾಗಿತ್ತು. ಇಲ್ಲಿ ಇಟ್ಟಿಗೆಗಳಿಂದ ನಿರ್ಮಿಸಲಾದ ಬೃಹತ್ ಹಡಗು ಕಟ್ಟೆ ಪತ್ತೆಯಾಗಿದ್ದು, ಇದು ಆ ಕಾಲದಲ್ಲಿ ಮೆಸೊಪೊಟೋಮಿಯಾ ಮತ್ತು ಈಜಿಪ್ಟ್ನೊಂದಿಗೆ ಭಾರತವು ಹೊಂದಿದ್ದ ಸಾಗರೋತ್ತರ ವ್ಯಾಪಾರ ಸಂಪರ್ಕವನ್ನು ಸಾಬೀತುಪಡಿಸುತ್ತೆ. ನಮ್ಮ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವ ಸಮಯ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ: ಮಹಾಭಾರತದಲ್ಲಿ ದಶನಾಮವನ್ನು ಹೊಂದಿದ ಪಾಂಡವ ಯಾರು? ಮಹಾಭಾರತದಲ್ಲಿ ದಶನಾಮ ಅಂದರೆ 10 ಹೆಸರುಗಳನ್ನು ಹೊಂದಿದಂತಹ ಪಾಂಡವ ಯಾರು ಅಂತ ನೀವು ನಮಗೆ ಉತ್ತರ ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಮೊದಲು ಉತ್ತರ ಕಳಿಸಿದವರ 10 ಹೆಸರನ್ನು ನಾನು ಅನೌನ್ಸ್ ಮಾಡ್ತೀನಿ. ಸೊ ಆದಷ್ಟು ಬೇಗ ಬೇಗ ಉತ್ತರವನ್ನು ಕಳಿಸಿ ಅಂತ ಹೇಳ್ತಾ, ಮೂಡಿ ಬರ್ತಾ ಇರುವ ಗೀತೆ ಮುದ್ದಿನ ಮಾವ ಚಿತ್ರದಿಂದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ

0: ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲೈನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ನ ಅಂಡರ್ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಹೊಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಪ್ರಶ್ನೆಯನ್ನ ಕೇಳಿದ್ವಿ, ಮಹಾಭಾರತದಲ್ಲಿ ದಶ ನಾಮವನ್ನು ಅಂದರೆ 10 ಹೆಸರನ್ನ ಹೊಂದಿದಂತಹ ಪಾಂಡವ ಯಾರು ಅಂತ, ಸರಿಯಾದ ಉತ್ತರ ಯಾರೆಲ್ಲ ಕಳಿಸಿದ್ದಾರೆ ಅಂತ ಹೇಳೋದಾದ್ರೆ, ಹರೀಶ್ ಮಲ್ಲೇಶ್ವರಮಿಂದ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ರಾಜ್ಕುಮಾರ್ ಕಾತರಕಿ ಧಾರವಾಡದಿಂದ, ಗಾಯತ್ರಿ ಹಾಗೆ ಬನ್ನೂರಿನಿಂದ, ನಾಗರಾಜು ಸಿದ್ಧಲಿಂಗಮೂರ್ತಿ ಸಿರಿಗೆರೆಯಿಂದ, ವೇದಾಶೆಟ್ಟಿ ಕಾಳವರದಿಂದ, ಭೂಮಿಕಾ ಬಸವರಾಜು ಕೆಂಗೇರಿ ಹಾಗೆ, ಸುಧೀಂದ್ರ ಮಲ್ಲೇಶ್ವರಮಿಂದ, ಕೃಷ್ಣಪ್ಪ ಕಾಡುಗೋಡಿ, ಸುಮಿತ್ರಾ ಸಂಡೂರಿನಿಂದ, ನಂಜುಂಡಸ್ವಾಮಿ ಕುಮಟಾದಿಂದ ಹಾಗೆ, ಸದಾನಂದ್ ತಿಪ್ಟೂರು, ರಮೇಶ್ ಅಸ್ಸಾಂದಿಂದ, ಸದಾನಂದ್ ಬಂಟ್ವಾಳದಿಂದ ಹಾಗೆ, ಶರಣಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ ಹಾಗೆ, ಮಂಜುನಾಥ್ ಲಗ್ಗೆರೆಯಿಂದ ಹಾಗೆ, ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಮಹಾಭಾರತದಲ್ಲಿ ದಶ ನಾಮ 10 ಹೆಸರನ್ನ ಹೊಂದಿದಂತಹ ಪಾಂಡವ ಅರ್ಜುನ. ಅರ್ಜುನನಿಗೆ ವಿರಾಟ ನಗರಿಯ ಅಜ್ಞಾತವಾಸದ ಸಮಯದಲ್ಲಿ ಉತ್ತರ ಕುಮಾರನಿಗೆ ತನ್ನ ನಿಜವಾದ ಪರಿಚಯವನ್ನ ನೀಡುವಾಗ ಈ 10 ಹೆಸರುಗಳನ್ನ ಮತ್ತು ಅವುಗಳು ಬರಲು ಕಾರಣವನ್ನ ತಿಳಿಸ್ತಾನೆ. ಆ 10 ಹೆಸರುಗಳು ಹೀಗಿದೆ: ಅರ್ಜುನ, ಫಲ್ಗುಣ, ಜಿಷ್ಣು, ಕಿರೀಟಿ, ಶ್ವೇತವಾಹನ, ಭೀಭತ್ಸು, ವಿಜಯ, ಕೃಷ್ಣ, ಸವ್ಯಸಾಚಿ ಹಾಗೂ ಧನಂಜಯ. ಇದನ್ನ ಈ ಒಂದು ಶ್ಲೋಕದ ಮೂಲಕ ನೆನ್ಪಿಟ್ಕೋಬಹುದು. ಅರ್ಜುನ ಫಲ್ಗುಣೋ ಜಿಷ್ಣು ಕಿರೀಟಿ ಶ್ವೇತ ವಾಹನ ಬೀಭತ್ಸುರ್ ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ. ಈ ಒಂದು ಶ್ಲೋಕದ ಮೂಲಕ ಈ ಹೆಸರನ್ನ ನೆನ್ಪಿಟ್ಕೋಬಹುದು. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಸರಿಯಾದ ಉತ್ತರವನ್ನ ಕಳುಹಿಸಿದವರಿಗೆ, ಉತ್ತರ ಕಳಿಸೋಕೆ ಪ್ರಯತ್ನ ಪಟ್ಟವ್ರಿಗೂ ಕೂಡ ಅಭಿನಂದನೆಗಳು. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ: ನದಿಗಳೇ ಇಲ್ಲದ ಅತಿ ದೊಡ್ಡ ದೇಶ ಯಾವುದು? ನದಿಗಳೇ ಇಲ್ಲದ ಅತಿ ದೊಡ್ಡ ದೇಶ ಯಾವುದು? ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನಿಮಗಿರುವ ಕಾಲಾವಕಾಶ, ಈ ಒಂದು ಗೀತೆ ಮೂಡಿ ಬರ್ತಾ ಇದೆ, ಅಷ್ಟು ಸಮಯ ನಿಮಗೆ ಇರುತ್ತೆ, ಮೂಡಿ ಬರ್ತಾ ಇದೆ. ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ

0: Akashvani FM Rainbow 101.3 MHz Musically yours.
1: ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿರೋದು ನೀವು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಯೋರ್ಸ್. ಹೊಂಬಿಸಿಲು ರಸಪ್ರಶ್ನೆಗಳ ಕಾರ್ಯಕ್ರಮದಲ್ಲಿ ನಾವಿದ್ವಿ, ಪ್ರಶ್ನೆಯನ್ನ ಕೇಳಿದ್ವಿ, ನದಿಗಳೇ ಇಲ್ಲದ ಅತಿದೊಡ್ಡ ದೇಶ ಯಾವುದು ಅಂತ. ಸರಿಯಾದ ಉತ್ತರವನ್ನ ಕಳಿಸಿದರೆ ಕುಲದೀಪ್, ಸದಾ, ನಿತ್ಯ, ಹಾಗೆ ರಘುನಾರಾಯಣ್, ಗೀತಾ ಜೋಶಿ ಕಲಬುರಗಿಯಿಂದ, ವಾಸಿಂ ಜಗಳೂರಿನಿಂದ, ಪಲ್ಲವಿ ಗೌಡ, ಹಾಗೆ ಬಿ ವಿ ನಂದಿನಿ ಶಿವಮೊಗ್ಗದಿಂದ, ಬಿಂದು ಪ್ರಕಾಶ್, ಹಾಗೆ ಸೋಮಶೇಖರ್ ಶ್ಯಾಮ್ನೂರಿನಿಂದ, ಮಂಡಿಕಲ್ ಕೃಪಾ, ಮತ್ತು ಉಮೇಶ್ ಹರಿಹರನ್ ವಿಜ್ಞಾನ ನಗರದಿಂದ, ಸಿದ್ದು ಗಾವಡೆ ರಾಮನ್ ಕೊಪ್ಪದಿಂದ, ಹಾಗೆ ಸಿಂಧು ಇಂದರ್ಗಿಯಿಂದ, ಅದಿತಿ ಅಂಗಡಿ ಭೂತಲದಿನ್ನಿಯಿಂದ, ಹಾಗೆ ಅರುಣ್ ರಾವ್ ಮುಂಬೈಯಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಮಂಜುನಾಥ್ ಬಡಿಗೇರ್ ಕನ್ನೊಳ್ಳಿಯಿಂದ, ಹಾಗೆ ವಸುಧಾ ನಾಗರಾಜ್ ಶಣೆ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಪ್ರೀತಿಯ ಅಭಿನಂದನೆಗಳು. ಸರಿಯಾದ ಉತ್ತರ ಸೌದಿ ಅರೇಬಿಯಾ. ನದಿಗಳೇ ಇಲ್ಲದ ಅತಿದೊಡ್ಡ ದೇಶ ಸೌದಿ ಅರೇಬಿಯಾ. ಸುಮಾರು 21.5 ಲಕ್ಷ ಚದರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಜಗತ್ತಿನ ಅತಿದೊಡ್ಡ ಮರುಭೂಮಿ ರಾಷ್ಟ್ರ ಇದು. ಇಷ್ಟು ದೊಡ್ಡ ದೇಶವಾಗಿದ್ದರೂ ಸಹ ಇಲ್ಲಿ ವರ್ಷ ಪೂರ್ತಿ ಹರಿಯುವ ಒಂದೇ ಒಂದು ನೈಸರ್ಗಿಕ ನದಿ ಅಥವಾ ಸಿಹಿ ನೀರಿನ ಸರೋವರಗಳು ಇಲ್ಲ. ಆಧುನಿಕ ತಂತ್ರಜ್ಞಾನದ ಮೂಲಕ ತನ್ನ ನೀರಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತೆ. ಕುಡಿಯುವ ನೀರಿನ ಶೇಕಡ 70%ಕ್ಕಿಂತ ಹೆಚ್ಚು ಭಾಗವನ್ನು ಸಮುದ್ರದ ಉಪ್ಪು ನೀರನ್ನು ಕುಡಿಯುವ ನೀರನ್ನಾಗಿ ಪರಿವರ್ತಿಸುವ ಬೃಹತ್ ಡಜಲೀಕರಣ ಘಟಕಗಳ ಮೂಲಕ ಇವು ಪಡೆದುಕೊಳ್ಳುತ್ತೆ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ವಿನಾಯಕ ಎಂಬುದು ಯಾವ ಪ್ರಸಿದ್ಧ ಸಾಹಿತಿಯ ಕಾವ್ಯನಾಮವಾಗಿದೆ? ವಿನಾಯಕ ಎಂಬುದು ಯಾವ ಪ್ರಸಿದ್ಧ ಸಾಹಿತಿಯ ಕಾವ್ಯನಾಮವಾಗಿದೆ? ನಿಮಗಿರುವ ಸಮಯಾವಕಾಶ, ಈ ಒಂದು ಗೀತೆಯ ಸಮಯ, ನಿಮಗೆ ಉತ್ತರ ಕಳಿಸಬೇಕಾದ ವಾಟ್ಸಪ್ ಸಂಖ್ಯೆ ನಮ್ಮ ಗೊತ್ತೇ ಇದೆ, 9480901013. 9480901013. ಈ ಒಂದು ಸಂಖ್ಯೆಗೆ ನಿಮ್ಮ ಸಂದೇಶಗಳು ನಿಮ್ಮ ಹೆಸರಿನೊಂದಿಗೆ ಹಾಗೂ ನಿಮ್ಮ ಊರಿನ ಹೆಸರಿನೊಂದಿಗೆ ಹರಿದು ಬರಲಿ ಅಂತ ಹೇಳ್ತಾ ದೊರೆ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗೆ.

ಪ್ರಶ್ನೆಯನ್ನ ಕೇಳಿದ್ವಿ, ವಿನಾಯಕ ಎಂಬುದು ಯಾವ ಪ್ರಸಿದ್ಧ ಸಾಹಿತಿಯ ಕಾವ್ಯ ನಾಮವಾಗಿದೆ ಅಂತ. ಅದೆಷ್ಟು ಸಂದೇಶಗಳು ಬಂದಿದೆ ಅಂದ್ರೆ ಅವಾ, ಅಷ್ಟು ಒಂಥರ ಖುಷಿ ಅನ್ಸುತ್ತೆ. ಎಷ್ಟು ಒಂದು ಉತ್ಸುಕತೆಯಿಂದ ನೀವು ಕಳಿಸ್ತೀರಾ ಸಂದೇಶಗಳನ್ನೆಲ್ಲ ಅಂತ. ಸಂದೇಶವನ್ನ ಕಳಿಸಿದ್ದಾರೆ ರಮ್ಯಾ ನೆಲಮಂಗಲದಿಂದ, ಸುಧಾಮೂರ್ತಿ ಕಲ್ಲಹಳ್ಳಿಯಿಂದ, ಹಾಗೆ ಅರ್ಚನಾ ಪಾಟೀಲ್ ನಾಗಮ್ಮ ಚೌಳಿಕೆ ವಿಜಯಪುರದಿಂದ, ಮಾರ್ದವ ಆರ್ಜವ ರಾಯಬಾಗ್ ನಿಡುಗುಂದಿಯಿಂದ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ, ಅಮೃತ ಬೆಡಿಗೇರ್, ಹಾಗೆ ಮಧುರಾ ವೀಣಾ, ಹಾಗೆ ಚಂದ್ರು, ಹಾಗೆ ಶ್ರೀಕಾಂತ್ ಎಂ ಕೋಲಾರದಿಂದ, ವೇದಾ ಶೆಟ್ಟಿ ಕಾಳವರದಿಂದ, ಹಾಗೆಯೇ ರಾಯಚೂರಿನಿಂದ ಕಾಶಿ, ರಾಮು ಹೊಸಹಳ್ಳಿಯಿಂದ, ಬೂದಿಗೆರೆ ಮುರಳಿ ಕೋಲಾರದಿಂದ ಶ್ರೀಕಾಂತ್, ವೇದಾ ಶೆಟ್ಟಿ ಕಾಳವರದಿಂದ, ಸುಷ್ಮಾ ಕಾರ್ತಿಕ್ ಆನೇಕಲ್ನಿಂದ, ಶ್ರೀನಿವಾಸ್ ಕುದ್ರಗುಂಡಿ ಕಾಲೋನಿಯಿಂದ, ಹಾಗೆ ಗಂಗಮ್ಮ ಅಂಗಡಿ ಲಿಂಗಸಗೂರು, ಕೊಟ್ಟೆಪ್ಪ ಹುಳ್ಳಿ ಶಿಕ್ಷಕರು ಮುಂಡರಗಿಯಿಂದ, ಹಾಗೆ ಕವಿತಾ ಶಹಾಪುರದಿಂದ, ವಿಜಯ ಉಪೇಂದ್ರ ಹಾವೇರಿಯಿಂದ, ಅಭಿಜ್ಞ ದೊಡ್ಡ ಕಲ್ಸಂದ್ರದಿಂದ, ಹಾಗೆ ಇನ್ನೂ ಬಹಳಷ್ಟು ಜನರ ಸಂದೇಶ ಬಂದು ಈಗ ತಲುಪ್ತಾ ಇದೆ. ಹರಿಹರನ್ ವಿಜ್ಞಾನ ನಗರದಿಂದ, ಹಾಗೇನೆ ಬಿ ಎಂ ವಿಶ್ವನಾಥ್ ಬಳ್ಳಾರಿಯಿಂದ, ದತ್ತಾತ್ರೇಯ ಮಂಗಳೂರಿನಿಂದ, ಎಲ್ಲರ ಉತ್ತರ ಕೂಡ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ವಿನಾಯಕ ಎಂಬುದು ವಿ ಕೃ ಗೋಕಾಕ್ ಅವರ ಕಾವ್ಯನಾಮವಾಗಿದೆ. ವಿನಾಯಕ ಕೃಷ್ಣ ಗೋಕಾಕ್ ಇವರ ಕಾವ್ಯನಾಮ ವಿನಾಯಕ. ಇವರು ಕನ್ನಡದ ಪ್ರಮುಖ ಕವಿ, ಕಾದಂಬರಿಕಾರ ಹಾಗೂ ವಿಮರ್ಶಕ ಮತ್ತು ಅತ್ಯುತ್ತಮ ಶಿಕ್ಷಣ ತಜ್ಞರಾಗಿದ್ದರು. ಇವರು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಮಹಾಪಾಂಡಿತ್ಯವನ್ನು ಕೂಡ ಹೊಂದಿದ್ದರು. ಇವರು ಬರೆದ

ಭಾರತ ಸಿಂಧು ರಶ್ಮಿ ಎಂಬ ಬೃಹತ್ ಮಹಾಕಾವ್ಯಕ್ಕೆ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಸಮಯ ಆಗಿದೆ 3:50. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಷ್ಟು ಹೊತ್ತು ನೀವು ನಮ್ಮ ಜೊತೆಯಾಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ, ಒಂಥರ ಖುಷಿಯಾಗುತ್ತೆ ನಿಮ್ಮೆಲ್ಲ ಉತ್ತರಗಳನ್ನು ನೋಡಿದ್ರೆ, ಎಷ್ಟೊಂದು ಫಾಸ್ಟಾಗಿ ಕಳಿಸ್ತೀರಾ ಅಂತ. ಈ ಒಂದು ಕೊನೆಯ ಗೀತೆಯೊಂದಿಗೆ ಈ ಹೊಂಬಿಸಿಲು ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ, ಮೂಡಿ ಬರ್ತಾ ಇದೆ. ನಾವಿಬ್ಬರು ನಮಗಿಬ್ಬರು ಚಿತ್ರದಿಂದ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಂಗೀತಾ ಕಟ್ಟಿಯವರ ಗಾಯನದಲ್ಲಿ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

ಸಮಯಾಗಿದೆ 3:55. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಮಧ್ಯಾಹ್ನದ ಪ್ರಸಾರದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಅಪ್ಪಾಜಿ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ MM ಕೀರ್ವಾಣಿ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ. ಇದರೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನ ಮುಗಿಸುವ ಸಮಯ ಬಂದಿದೆ. 4 ಗಂಟೆಗೆ ಸರಿಯಾಗಿ ವಿಶೇಷ ಕಾರ್ಯಕ್ರಮ ಸಂದೇಶ್ ಟು ಸೋಲ್ಜರ್ಸ್ ಪ್ರಸಾರವಾಗುತ್ತೆ. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಮಧ್ಯಾಹ್ನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್.

101.8 ಮೆಗಾಹರ್ಟ್ಸ್ ಕಂಪನಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸರಿಯಾಗಿ 5 ಗಂಟೆ. ಇನ್ನು ಮುಂದೆ ಕೇಳಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧುರ ಗೀತೆಗಳ ಗಾಯನ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ

0: ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇನ್ನು ಮುಂದೆ ಕೇಳಿ ಕಾರ್ತಿಕ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಅರಸು ಚಿತ್ರದ ಗೀತೆ.

0: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
1: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
0: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
1: ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
0: ಸ್ಥಳ ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
1: ಮೊಬೈಲ್ ಸಂಖ್ಯೆ 9620127000.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಅಭಿಮಾನ್ ಚಿತ್ರದ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇನ್ನು ಮುಂದೆ ಕೇಳಿ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ನಮ್ಮ ಪ್ರೀತಿಯ ರಾಮು ಚಿತ್ರದ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ್ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇನ್ನು ಮುಂದೆ ಕೇಳಿ ಮುದ್ದಿನ ಅಳಿಯ ಚಿತ್ರದ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆದ್ರೆ ಫೀಸು ಆ ಬುಕ್ಸ್.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ,

0: ಸ್ನೇಹಿತರೆ, ಇದುವರೆಗೆ ಇದೀಗ ತಾವು ಕೇಳುತ್ತಿರುವ ಚಿತ್ರ ಅಂಬಾರಿ. ಇದುವರೆಗೆ ಸವಿಗಾಣ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತವಾಯಿತು. ಈಗ ಸಮಯ 5:55 ಆಗುತ್ತಲಿದೆ. ಇನ್ನು ಮುಂದೆ ಚಜ್ಜಿ ರೊಟ್ಟಿ ಚವಳಿಕೈ, ತದನಂತರ ನೀತಿಕತೆ ಕಾರ್ಯಕ್ರಮ ಕೇಳುವಿರಿ.
1: ಆಕಾಶವಾಣಿ ವಿಜಯಪುರ ಕೇಳಿ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ.
2: ಏ ಕೃಷ್ಣಾನ, ಏನ್ ಮಾಡಾಕತ್ತಿಪ್ಪ ಒಳಗ?
3: ಏನು ಲೋಣ, ಇದನ್ನ ನೋಡಾಕತ್ತಿದ್ನ, ಒಂದು ಆರ್ಟಿಕಲ್ ಬಂದಿತ್ತಿಲ್ಲಿ ಪೇಪರ್ನ್ಯಾಗ. ಅದು ಏನೈತಂದ್ರ, ಈ ಬೊಜ್ಜು ಹೆಚ್ಚಾಗ್ಲಿಕ್ಕತ್ತ ಜನರಲ್ಲಿ. ಅದು ಜನರಲ್ಲಿ ಬೇರೆ ಬೇರೆ ರೋಗಗಳಿಗೆ ಆಹ್ವಾನ ಮಾಡತ್ತ. ಅದಕ್ಕ ಇದು ಯಾಕೆ ಹೆಚ್ಚಾಗ್ಲಿಕ್ಕತ್ತ ಅಂತೇಳಿ ಈ ಆರ್ಟಿಕಲ್ ಓದ್ತಾ ಇದ್ದೆ. ಒಂದಿಷ್ಟು ವಿಷಯಗಳ ಗೊತ್ತದು
2: ನನಗೊಟ್ಟು ಹೇಳು, ನಾನು ಬೊಜ್ಜು ಕರಗಿಸ್ಬೇಕಾಗೈತಿ.
3: ಈಗ ನಾನು ನೋಡಿ, ಮೊದಲೆಲ್ಲ ಆ ಕಡೆ ಕಡೆ ಓಡಾಡ್ತಿದ್ದೇವಿ, ಬೈಕ್ ಎಲ್ಲ ಬಂದ್ಮ್ಯಾಗ ಎಲ್ಲಿ ಬೇಕಲ್ಲಿ ಹೋಗ್ಬೇಕು ಬೈಕ್ ತಗೊಂಡು ಹೋಗುದ. ಹಿಂಗಾಗಿ ವಾಕಿಂಗ್ ಎಲ್ಲ ಕಡಿಮೆ ಆಗ್ಬಿಟ್ಟೈತಿ, ಬೊಜ್ಜು ಬರ್ಲಿಕ್ಕೆ ದೇಹದ ತೂಕ ಹೆಚ್ಚಾಗ್ಲಿಕ್ಕತ್ ಬಿಟ್ಟೈತಿ ಎಲ್ಲಾರ ಕಡೆ. ಇದು ಅದ್ರಾಗ ಈಗೊಂದು 10-15 ವರ್ಷನಾಗ ನಮ್ಮ ಭಾರತದಾಗ ಬೊಜ್ಜು ಹೆಚ್ಚಾಗಿ ಮಧುಮೇಹ ಅದ್ರ ಜೊತೆಗೆ ಬರಾಕತ್ತದ ಹೆಚ್ಚೆಚ್ಚಾಗಿ. 50% ಮಧುಮೇಹ ಬಂದ್ಬಿಟ್ಟದ ನಮ್ಮ ದೇಶದಾಗ. ಬೊಜ್ಜು ಬರ್ಲಿಕ್ಕೆ ಮುಖ್ಯವಾದ ಕಾರಣಗಳು, ಈಗೇನ್ ನಾವು ಅತಿಯಾದ ಅಕ್ಕಿ ಸೇವನೆ ಮಾಡ್ಲಿಕ್ಕತ್ತೇವೆ, ಆಮೇಲೆ ಶುಗರ್ ಅನ್ನು ಸೇವನೆ ಮಾಡ್ಲಿಕ್ಕತ್ತೇವೆ, ಸಕ್ರಿ ಬಹಳ ದಿನ ಹಾಕತ್ತೇವಿ, ಆಮ್ಯಾಗ ಆಯಿಲಿ ಕಂಟೆಂಟ್ ಇರತಕ್ಕಂಥದ್ದು ಎಣ್ಣೆ ಪದಾರ್ಥದಿಂದ ಮಾಡಿರ್ತಕ್ಕಂತ ಆಹಾರ ಪದಾರ್ಥ ಬಹಳ ತಿನ್ನಾಕತ್ತೇವೆ,
2: ಸ್ನ್ಯಾಕ್ಸ್ ಚೈನೀಸ್ ಫುಡ್ ಅಂತೇಳಿ ಇವೆಲ್ಲ ಬಹಳ ತಿನ್ನಾಕತ್ತೇವಿ.
3: ಇದರಿಂದ ಸಣ್ಣ ಹುಡುಗರು ಇರ್ತಾವ, ಅವು ಏನಾಗ್ಬಿಟ್ಟಾವ ಅಂದ್ರೆ ಅವು ಬೊಜ್ಜು ಡುಮ್ ಡುಮ್ ಹುಡುಗರು ಆಗ್ಬಿಟ್ಟಿರ್ತಾವ. ಅವಕರಲ್ಲಿ ಸಮಸ್ಯೆ ಬರ್ಲಿಕ್ಕತ್ತದ. ಅದು ಅದಕ್ಕ ಏನೈತಿ, ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರ ಆರ್ಟಿಕಲ್ ಒಳಗೆ ಬರೆದಿದ್ರು, ಅದನ್ನ ನೋಡ್ತಾ ಕೂತಿದ್ದೆ. ಈಗ ಮಕ್ಕಳಲ್ಲಿ ಬೊಜ್ಜು ಬಂದ್ ಏನಾಗ್ಲಿಕ್ಕಂದ್ರೆ ಹುಡುಗರಿಗೆ ಆರಾಮ್ ತಪ್ಪಿಲ್ಕತ್ತದ. ಬೊಜ್ಜು ಕರಗಿಸ್ಬೇಕಂದ್ರೆ ಏನ್ ಮಾಡ್ಬೇಕೈತೆ ಅವರೆಲ್ಲ ಕೊಟ್ಟಾರ. ಮೊದಲು ಬೊಜ್ಜಿನ ಏನಕ್ಕ ಅನ್ನೋದು ವಿಚಾರ ಮಾಡ ಹೇಳ್ಬೇಕಂದ್ರೆ, ಈ ಬೊಜ್ಜು ಬತ್ತಂದ್ರ ರೋಗಗಳಿಗೆ ಮುಖ್ಯವಾದ ಆಹ್ವಾನ ಆತದ.
2: ಅಂದ್ರೆ ರೋಗಕ್ಕೆ ಆಹ್ವಾನ ಮಾಡಿ
3: ಕರೆದಂಗದ. ಬೊಜ್ಜು ಇತ್ತಂದ್ರ ರೋಗಗಳೆಲ್ಲ
2: ಆಟೋಮೆಟಿಕ್ ತಾನ ಬರಾಕ,
3: ಒಂದೊಂದು ಪಾಳೆ ಹಚ್ಚಿ ಬರಾಕ ಚಾಲು ಮಾಡ್ತಾವ. ಆ ರೀತಿ ಬೊಜ್ಜು ಇತ್ತಂದ್ರೆ ಬರ್ತದ ಹೇಳ್ತಾರ ಅವರು. ನಮ್ ಹಿರಿಯರ್ ಕಂಪೇರ್ ಮಾಡಿದ್ರೆ, ಅವ್ರನ್ನ ಹೋಲಿಸಿದ್ರೆ, ನಮ್ ಹಿರಿಯರ್ ಜೋಳ ಬಹಳ ಬಳಸಿದ್ರು. ಜೋಳದ ನುಚ್ಚ ಹಿಂಗೆಲ್ಲ ಬಳಸಿದ್ರು. ನಾವು ಸಜ್ಜಿ ಬಳಸಿದ್ರು, ಬೇರೆ ಬೇರೆ ಬಳಸಿದ್ರು. ನಾವ್ ಏನ್

0: ಇಲ್ಲ, ಬರೇ ಗೋಧಿ ಅಕ್ಕಿ ಇದನ್ನ ಒಂದು ಹಿಡಿದು ಎರಡು ಹಿಡಿದು ಬಿಟ್ಟೆ ನಾವು. ಒಳ್ಳೆ ಮಳೆ ಏನ್ ಮಾಡ್ತೀವಿ ಅಂದ್ರೆ ಗೋಧಿ ಅಕ್ಕಿನ ತಿಂತೀವಿ, ಹಿಂಗಾಗಿ ಕಾರ್ಬೋಹೈಡ್ರೇಟ್ ಹೆಚ್ಚಿರ್ತದ ಅದಾಗ ಅಕ್ಕಿ ಒಳಗೆ. ತಿಂದ ತಕ್ಷಣ ಬೇಗ ಕರಿ ಬಿಡ್ತದ, ರೊಟ್ಟಿ ಹಂಗ ಗಟ್ಟಿ ಊಟ ಆಗೋದಿಲ್ಲ ನೋಡೋದು. ಅದ ತಿನ್ನೋದ್ರಿಂದ ನಮಗೇನಾಗ್ತದ, ಬೊಜ್ಜಿನ ಪ್ರಮಾಣ ಹೆಚ್ಚಾಗ್ಲಿಕ್ಕದ. ಮತ್ತಿನ್ನೊಂದು, ಈಗ ನಾವು ಏನು ಕೆಲಸ ಮಾಡ್ತೀವಲ್ಲ, ಅಗ್ರಿಕಲ್ಚರ್ ಕೆಲಸ ಬಿಟ್ಟು ಬರೀ ನಾವು ಅಫಿಷಿಯಲ್ ವರ್ಕ್ಸ್ ಏನ್ ಮಾಡ್ತೀವಲ್ಲ, ನಾವು ಅಲ್ಲಿ ಚಂತನ ಕುಂಡ್ರದು, ಮನೆಗೆ ಬಂದ ಕೂಡ ಮನೆ ಕೆಲಸ ಮಕ್ಕಳನ್ನ ತಗೊಳ್ಳೋದು ಇಷ್ಟ ಆಗ್ತದೆ. ಇದರಿಂದ ಕೂಡ ಏನಾಗ್ಲಿ, ದೈಹಿಕ ಚಟುವಟಿಕೆ ಇಲ್ಲಾರ್ಕ ನಮಗೂ ಎಲ್ಲ ಬೊಜ್ಜು ಬರ್ಲಿಕ್ಕೆ. ನೋಡಿ
1: ಮುಂಜಾನೆ ಏನ್ ಮಾಡ್ತಿದ್ರ ಅಂದ್ರೆ, ಮೊದಲೇ ಜನರು ಮೊದಲು ನಮ್ಮ ಪೂರ್ವಜರಿದ್ರಲ್ಲ, ಮೊದಲು ನೀರ್ ತರಾಕ ಬಾವಿಗಳಿಗೆ ಹೊಕ್ಕಿದ್ರು, ನೀರ್ ಸೇದುದು, ಕೊಡಾಯಿ ಹೆತ್ಕೊಂಡ್ಬರೋದು. ಅದೇ ಈಗ ಜಿಮ್ ಅಂತೇಳಿ ಚಲೋ ಆಗ್ಯಾವಲ್ಲ ಇವ, ಅದೇ ಜಿಮ್ ಅವ್ರಿಗೆ. ಈಗ ನಾವು ಜಿಮ್ ಅಂತೇಳಿ ಜಿಮ್ಗೆ ಹೋಗಿ ಕರಗಿಸ್ಬೇಕಾದ ಎಷ್ಟು ಪ್ರಯತ್ನ ಮಾಡ್ತೇವೆ ಅದು ಬರಲಿಲ್ಲ. ಅದ್ ನಾವು ಆಸೆ ಪಟ್ಟದಕ್ಕಿಂತ ಹೆಚ್ಚಿಗೆ ಬರೋದಪ್ಪ ಅಂದ್ರೆ ಈ ಬೊಜ್ಜಾಗಿಬಿಡುತ್ತೆ.
0: ಬರೋಬ್ಬರಿ ಹೇಳಿ ನೋಡಿ, ದೈನಂದಿನ ಕೆಲಸಗಳನ್ನ ಅವ್ರು ಮಷಿನ್ ಎಲ್ಲರೂ ಮಾಡ್ತಾರೆ. ಇವತ್ತು ನಮ್ಮ ಸೌಲಭ್ಯಗಳು ಹೆಚ್ಚಾಗ್ಯಾವ.
1: ಈಗೇನಿಲ್ಲ, ಬರೀ ಒಂದು ರಿಮೋಟ್ ನ್ಯಾಗ ಒತ್ತಿದ್ದೇವೆ ಅಂದ್ರೆ ಮನ್ಯಾಗ ನೀರು ಚಾಲೋ ಹಾಕೋ, ಮತ್ ಅದೊಂದು ತಣ್ಣೀರಿನ ಸ್ನಾನ ಮಾಡ್ತಿದ್ರು ಅವ್ರಲ್ಲಿ.
0: ಹೌದು,
1: ಈಗ ನಾವು ಇಲ್ಲ ಗೀಸ ಬಿಸಿನೀರು ಬೇಕು ಕಂಪಲ್ಸರಿ, ಬಿಸಿನೀರ್ ಇಲ್ಲದ ಇಲ್ಲ ಅದ್ರ ಫಿಲ್ಟರ್ ನೀರ ಇಂಥವೆಲ್ಲ ಯೂಸ್ ಮಾಡ್ತೀವಿ. ಅತಿಯಾದ ಈಗಿನ ಬಳಸೋದ್ರಿಂದ ಸೌಲಭ್ಯದಿಂದ ಆಗತ್ತ ನೋಡಿದ.
0: ಹೌದೌದು, ಕರೆಕ್ಟ್ ಹೇಳಿದ್ ನೋಡಿ. ಈ ಬಹಳ ಸೌಲಭ್ಯಗಳು ಹೆಚ್ಚಾದಂಗ ಮನುಷ್ಯನಲ್ಲಿ ರೋಗಗಳಿಗೆ ಕಾರಣ ಆಗೈತೆ ನೋಡಿದ.
1: ಹೌದು, ಈಗ ನನಗೆ ಅನ್ಸಾದತ್ತೆ ಅಂದ್ರ ಎಷ್ಟು ಇದು ನಮ್ದು ಅಂದ್ರ ನಾವು ಮಷಿನರಿಗಳಲ್ಲಿ ಆಗ್ಲಿ ಅಥವಾ ನಾವು ಎಷ್ಟು ಮುಂದುವರೆದೇವಲ್ಲ, ಅದು ನಮ್ದು ವಿನಾಶಕ್ಕೆ ನಾವೇ ಕಾರಣ ಆಗತ್ತೇವಿ ಅನ್ಸಾದತ್ತೆ ನನಗೆ.
0: ಕರೆಕ್ಟ್ ಪಾಯಿಂಟ್ ಹೇಳಿ ನೋಡಿ, ಎಷ್ಟು ನಾವು ಅಡ್ವಾನ್ಸ್ ಟೆಕ್ನಾಲಜಿ ಹೋಗ್ತೇವಲ್ಲ ಅಷ್ಟು ವಿನಾಶ ಕಾರಣಕ್ಕೆ. ಹಿಂದಕ್ಕೆ ನಮ್ಮ ಹಿರಿಯರು ಹೆಂಗ್ ಬದುಕಿದ್ರಲ್ಲ, ಸ್ವಲ್ಪ ವಾಕಿಂಗ್ ಮಾಡುದು, ಹೊಲದಾಗ ಕೆಲಸ ಮಾಡುದು, ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ನಮಗೆ ಇದೆಲ್ಲ ಬೊಜ್ಜು ಗಿಜ್ಜು ಕಡಿಮೆ ಆಗ್ತದೆ. ನಾವು ಬಿಟ್ಟು ಬರೀ ಈಗಿನ ಮಾಡರ್ನ್ ಮಾಡರ್ನ್ ಅಂತ ಪಿಜ್ಜಾ ಬರ್ಗರ್ ತಿನ್ಕೋತ ಹೋದೇವ್ ಅಂದ್ರೆ ಬಹಳ ನಮಗೇನಾಗ್ತದೆ, ಹೆಲ್ತ್ ಇಶ್ಯೂಸ್ ಆಗ್ತಾವ.
1: ಅವರು ಹತ್ತತ್ತ 20 ಕಿಲೋಮೀಟರ್ ಗಟ್ಟಲೆ ನಡ್ಕೋತ
0: ಹೋಗಿದ್ದು.
1: ಈಗ ನಾವಿಲ್ಲ, ಬರೇ ಒಂದು ಕಾಯಿಪಲ್ಲೆ ತರಕ್ ಬೈಕ್, ಮತ್ ಅದೊಂದು ಒಂದ್ ಕಿಲೋಮೀಟರ್ ಅಲ್ಲ ಅರ್ಧ ಕಿಲೋಮೀಟರ್ ಈ ಗೇಟ್ ಐತ್ಲ, ಈ ಗೇಟಿಗೆ ನಡ್ಕೋತ ಹೋಗಿ ನನಗೆ ಆಯಾಸ ಆಕತ್ತಿ. ಈಗ ನಮ್ಮಪ್ಪ ಹೊಲಕ್ಕೆ ಹೋಗಿ ಅವ್ ಹೊಲದಂದ ನಮ್ಮ ದೊಡ್ಡ ಬಾವಿ ಐತಿ ನೋಡಲ್ಲಿ, ಆ ಬಾವಿಯಿಂದ ನೀರ್ ತಂದು ಕುಡಿತಿದ್ರತ್ತವ್ರ. ನಾವ್ ಒಂದ್ ಚರ್ಗಿ ಹಿಡ್ಕೊಂಡು ಹೋಗೋದಾಗುದಿಲ್ಲ ಈಗ, ಅಷ್ಟು ಮೈಗಳತನ ಆಗಿಬಿಟ್ಟೈತಿ.
0: ಮೈಗಳತನ ಆಗಿಬಿಟ್ಟು ಅಂದ್ರೆ ಬೈಕ್ ಬಂದ್ಮ್ಯಾಗ ಏನಾಗ್ಬಿಟ್ಟತಿ, ಎಲ್ಲಿ ಪ್ರತಿ ಕೆಲಸಕ್ಕೂ ನಾವು ನಡೆದಾಡೋ ಜಾಗಕ್ಕೆಲ್ಲ ಬೈಕ್ ಹೋಗ್ತದಲ್ಲ, ಹಿಂಗಾಗಿ ನಾವು ಹೋಗ್ಬೇಕಾದ ಜಾಗಕ್ಕೆಲ್ಲ ಬೈಕ್ ತಗೊಂಡು ಹೋಗುದು ನಡಿಗೆನೆ ಇಲ್ಲ, ನಡಿಗೆ ಸಂಸ್ಕೃತಿನ
1: ಹೋಗ್ಬಿಟ್ಟೈತಿ. ಹೌದು,
0: ಬರೀ ಒಂದ್ ತೋಲ್ ಕುಂಡ್ರದು, ಟಿವಿ ನೋಡುದು, ಫೋನ್ ನೋಡುದು. ಮಕ್ಕಳು ಕೂಡ ಗೇಮ್ಸ್ ಅನ್ನು ಕಡಿಮೆ ಆಗ್ಬಿಟ್ಟವು. ಔಟ್ಡೋರ್ ಗೇಮ್ಸ್ ನಾವು ಸಣ್ಣ ಇರೋದಾಗ ಎಷ್ಟು ಗೇಮ್ಸ್ ಆಡ್ತಿದ್ದೇವೆ, ಈಗೆಲ್ಲ ಕಡಿಮೆ ಆಗ್ಬಿಟ್ಟವು.
1: ಆಗಿನ ಅಷ್ಟು ಆಟಗಳು ಎಷ್ಟು ಚಂದ ಇದ್ವಲ್ಲ, ಲಗೋರಿ ಆಡ್ತಿದ್ದೀವಿ, ಕಬಡ್ಡಿ ಆಡ್ತಿದ್ದೀವಿ, ಆ ಸಾಲಿ ಗಿಡದಾಗ ಹೆಂಗ್ ಮಂಗ್ಯಾನಾಟ ಆಡ್ತಿದ್ದೆ. ಈಗ ಇಲ್ಲಿ ಹುಡುಗರು ನಮ್ಮ ಹುಡುಗರು ಅಲ್ಲಿ ಗಿಡದ ಬಡ್ಡೆ ಹೋದ್ರೆ ಏ ಗಿಡದ ಎಲ್ರಿ ಕಟ್ಟಿಗಿಡಿ ನೀ ತಿರ ಬಿದ್ದಿದ್ದು ಬೆದರ್ಸಿ ಕರ್ಕೊಂಬಂದ ಮೊಬೈಲ್ ಕೊಡ್ಕೊಂಡು ಸಾತೇವೆ.
0: ಬಾಳ ವಿಪರೀತ ಕಾಳಜಿ ಮಾಡಿದ್ದೀವಿ ನಾವು ಮಕ್ಕಳ ಮ್ಯಾಗ.
1: ಹೌದು,
0: ಅದಕ್ಕೇನೈತಿ, ನಾಳೆಯಿಂದ ಮುಂಜಾನೆ ನಿನಗೆ ಎಚ್ಚರ ಜಲ್ದಿ ಹಬ್ಬಸ್, ಸ್ವಲ್ಪ ಸೂರ್ಯೋದಯಕ್ಕಿಂತ ಮೊದಲ ಇಬ್ಬರು ಸ್ವಲ್ಪ ವಾಕಿಂಗ್ ಹೋಗಿಬರು ಅಂತ. ಇಲ್ಲಿಕಂದ್ರೆ ನಮಗ ಆರೋಗ್ಯ ಕಾಪಾಡ್ಕೊಳ್ಳೋದು ವಜ್ಜಕ್ಕ ಮುಂದಿದ. ನಾಳೆಗೆ ಎಬ್ಬಸ,
1: ನಾಳೆಗೆ ಎಬ್ಬಸ್ತನು ಅಂದ ಇನ್ನ ಟೈಮ್ ಟೇಬಲ್ ಹಾಕೊಂಡ್ಬಿಡೋಣ. ಮುಂಜಾನೆ ಕರೆಕ್ಟ್ 5:30 ಹೇಳೋನು, 5:30 7 ಗಂಟೆ ತನಕ ಒಂದು 1.5 ತಾಸು ನಡೀನು
0: ಅಷ್ಟು ಮಾಡೋಣ.
1: ನಡೆದ ನಡ್ಕೋತಾ ಇರೋನು. ಇನ್ನ ಇವೆಲ್ಲ ಆಯಿಲ್ ಫುಡ್ ಚೈನೀಸ್ ಫುಡ್ ಅದ ಏನದ ಇವ್ ಯಾವ್ದು ತಿನ್ನೋದು ಬೇಡ. ಇರ್ಲಿ ಏರ್ಲಿ, ಯಾವಾಗ ಒಂದ್ ಸರಿ ಇದ್ರ ನಡೆಯುತ್ತ. ಅವು ನಾವ್ ಏನ್ ಮಾಡ್ಬಿಟ್ಟೇವು, ಸಾಯಂಕಾಲ ಆಫೀಸ್ ಇಂದ ಬರೋದು, ಮನೆಗೆ ಹೋಗುದು ಲೇಟ್ ಆಗತ್ತೆ, ಹಾದೇ ತಿನ್ಕೊಂಡ್ ಬರತ್ತೆ ನೋಡ್ರಿ. ಅದೇ ನಮ್ಗೆ ಬಹಳ ಪ್ರಾಬ್ಲಮ್ ಆಗತ್ತೆ. ಅದ್ರ ಸಂಬಂಧ ಇನ್ ಮ್ಯಾಲಿಂದ ವಾಕಿಂಗ್ ಮಾಡೋನು. ಕಡಿಕ್ ರವಿವಾರ ಸುಟ್ಟಿ ಇರ್ತೈತಿ, ನಿಂದು ಸುಟ್ಟಿ ಇರತ್ತೆ, ನಾನು ಸುಟ್ಟಿ ಇರ್ತೈತಿ. ಹೊಲಕ್ ಹೋಗುಣತ್ತ, ಹೊಲಕ್ ಹೋಗಿ ಬೆಳಿಗ್ಗೆ ಒಂದ್ ತಾಸ್ ಸಾಯಂಕಾಲ ಒಂದ್ ತಾಸ್ ಕೆಲಸ ಮಾಡಿದೇವಂದ್ರ ನಮ್ಮ ಆರೋಗ್ಯ ಬಹಳ ಸುಧಾರಣೆ ಆಕತಿ. ಅಷ್ಟು ಮಾಡೋ ನೋಡಿ.
0: ಆಯ್ತು
1: ನಡಿ, ನಾಳೆ ಮುಂಜೆ ಫೋನ್ ಮಾಡ್ತೀನಿ, ಹೇಳ್ಬೇಕತ್ತ.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃಷ್ಣ ತಳೆವಾಡ್ ಹಾಗೂ ಸಿದ್ದರಾಯ್ ಸಾಳುಂಕೆ.

ಆತ್ಮೀಯ ಕೇಳುವರೆ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಬ್ಬ ಸಿರಿವಂತ ಒಂದು ನಾಯಿಯನ್ನ ಸಾಕಿದ್ದ. ತನ್ನ ಜೊತೆಗೆ ಅದಕ್ಕೆ ಸ್ನಾನ, ಊಟ, ತಿಂಡಿ ಎಲ್ಲವನ್ನೂ ಮಾಡಿಸ್ತಾ ಇದ್ದ. ಅದನ್ನ ಮಕ್ಕಳಿಗಿಂತ ಹೆಚ್ಚಾಗಿನೇ ಪ್ರೀತಿಸ್ತಾ ಇದ್ದ. ಆದ್ರೆ ಒಂದಿನ ಬೀದಿ ನಾಯಿಗಳು ಈ ನಾಯಿಯನ್ನ ವಿಹಾರಕ್ಕಂಥೇಳಿ ಸ್ಮಶಾನಕ್ಕೆ ಕರೆದುಕೊಂಡು ಹೋದ್ವು. ಈ ಶ್ರೀಮಂತ ನಾಯಿಯ ಕುರಿತು ಆ ಎಲ್ಲಾ ಬೀದಿ ನಾಯಿಗಳು ಹೀಗೆ ಹೇಳಿದ್ವು: ನಾವಿಲ್ಲಿ ಎಂತೆಂತಹ ಆಹಾರ ಪದಾರ್ಥಗಳನ್ನ ಸಂಗ್ರಹಿಸಿಟ್ಟಿದ್ದೇವೆ ನೋಡು, ಅಂತ ಕೊಳೆತು

ಬರುವ ಎಲುವಿನ ರಾಶಿಯನ್ನ ಅವು ತೋರಿಸಿದ್ವು. ಅರೆ ಹೌದಲ್ಲ, ನಮ್ ಯಜಮಾನ ಒಂದಿನಾನು ಇಂಥದ್ದನ್ನ ನನ್ಗೆ ತೋರಿಸ್ಲೇ ಇಲ್ಲ ಅಂತ ಸಿರಿವಂತ ನಾಯಿ ಹೇಳ್ತು. ಹೀಗೆ ಹುಳುಗಳಿಂದ ಮೆತ್ತಿದ, ಒಣಗಿ ಹೋಗಿದ್ದ, ದುರ್ಗಂಧದಿಂದ ಕೂಡಿದ ಆ ಎಲುವಿನ ರುಚಿಯನ್ನ ಈ ಸಿರಿವಂತನ ನಾಯಿಯು ನೋಡಿ ಮನೆಗೆ ಬಂದು ಮಲಗ್ಬಿಡ್ತು. ಕನಸಿನಲ್ಲೂ ಆ ಎಲುವಿನ ರಾಶಿಯನ್ನೇ ಕಂಡು ಖುಷಿ ಪಡ್ತಾ ಇತ್ತು. ಬೆಳಿಗ್ಗೆ ಎದ್ದಾಗ ಸಿರಿವಂತನು ಎಂದಿನಂತೆ ನಾಯಿಗೆ ಸ್ನಾನ ಮಾಡಿಸಿ ಒಂದು ತಟ್ಟೆಯಲ್ಲಿ ಹಾಲು ಅನ್ನವನ್ನ ತಂದಿಟ್ಟ. ಆದ್ರೆ ನಾಯಿಯ ಮನಸ್ಸೆಲ್ಲ ಸ್ಮಶಾನದಲ್ಲಿ ಕೊಳೆತು ನಾರುವ ಎಲುವಿನಲ್ಲಿದ್ದಾಗ ಈ ಹಾಲು ಅನ್ನ ಅದಕ್ಕೆ ಹೇಗ್ ತಾನೇ ರುಚಿಸಿತು? ಶ್ರೋತೃಗಳೇ, ಕೇಳಿದ್ರಲ್ಲ ಕಥೆಯನ್ನ. ನಮ್ಮನ್ಸು ಕೂಡ ಕೆಲವೊಂದ್ ಬಾರಿ ಇಂತಹ ಕೊಳಕು ವಸ್ತು ವಿಷಯಗಳ ಕಡೆಗೆ ಗಮನ ಕೊಡ್ತಾ ಇರ್ತದೆ. ಅದನ್ನ ನಾವು ನಿಯಂತ್ರಣದಲ್ಲಿಟ್ಕೊಂಡು ಬಾಳೋದೇ ಒಂದು ಉತ್ತಮವಾದಂತಹ ಜೀವನ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಇದುವರೆಗೆ ಚಜ್ಜಿ ರೊಟ್ಟಿ ಚವಳಿಕಾಯಿ ತದನಂತರ ನೀತಿ ಕಥೆ ಕಾರ್ಯಕ್ರಮ ಕೇಳಿದಿರಿ.
1: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಆಕಾಶವಾಣಿ ವಿಜಯಪುರ ಕೇಂದ್ರ ಇಂದು ಹಾಗೂ ನಾಳೆ ಬಿತ್ತರಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಪ್ರಾಯೋಜಿತ ಕಾರ್ಯಕ್ರಮ ಸೇವಾ ಚಟುವಟಿಕೆಯ ಕುರಿತು ಮಾಹಿತಿ. ಪ್ರಾಯೋಜಕರು ಶ್ರೀ ಕರಿಗೋಡ್ ರಂಭಾಪುರದ ಶ್ರೀಮಠ ಕರಿಗೋಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:30 ಜಿಲ್ಲಾ ವಾರ್ತಾಪತ್ರ. 6:35 ಕಾರಣದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳುವಿರಿ. 6:51 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಸಮಗ್ರ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅತರ್ಗ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದ ಯುವ ರೈತರಾದ ಬಸೀರ್ ಅಹ್ಮದ್ ಬಳಗಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿದ್ರಾಯ್ ಎಸ್ ಸಾಳುಂಕೆ. ತದನಂತರ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಇಂದು ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಇಂಗ್ಲಿಷ್ ಟಾಕ್. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತವೆ. 10:00 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ನಾಳೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ, 6:35 ರೈತರಿಗೆ ಸಲಹೆಗಳು ಹಾಗೂ ಸುತ್ತಮುತ್ತ ಆಲಿಸುವಿರಿ, 6:45 ಪ್ರಾಯೋಜಿತ ಕಾರ್ಯಕ್ರಮ ಸೇವೆ ಚಟುವಟಿಕೆಗಳ ಮಾಹಿತಿ, 6:50 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿ ಬರುವುದು, 7:00 ಸೇವಾ ಮಾಹಿತಿ, 7:15 ಭಾವಗೀತೆಗಳನ್ನು ಕೇಳುವಿರಿ ನಮ್ಮ ನಿಲಯದಿಂದ. ನಾಳೆ ಬೆಳಗ್ಗೆ 7:30 ಕೆಲವು ವಾಣಿಜ್ಯ ಪ್ರಕಟಣೆಗಳು, 7:45 ಹಾಗೂ 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ನಾಳೆ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚವಳಿಕೈ ಕಾರ್ಯಕ್ರಮದ ಮರುಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ.

ನಾಳೆ ಬೆಳಗ್ಗೆ 10 ಗಂಟೆಗೆ ಹಾಗೂ 11 ಗಂಟೆಗೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12 ಗಂಟೆ 30 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ, ಅಂಡವಾಯು ಅಥವಾ ಹರ್ನಿಯಾ ಈ ಕುರಿತು ಡಾಕ್ಟರ್ ಸುಶ್ರಿತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ. ಮಧ್ಯಾಹ್ನ 2 ಗಂಟೆ 40 ನಿಮಿಷಕ್ಕೆ ಹಾಗೂ 3 ಗಂಟೆ 5 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ.

ಸ್ನೇಹಿತರೆ, ಇದುವರೆಗೆ ಇಂದು ಹಾಗೂ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:15 ಆಗುತ್ತಲ್ಲದೆ ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ.

0: ನಿಮಿಷಕ್ಕೆ ಗೀತಚಂದ್ರಿಕೆ ಮೈಲುಡೆ ಟೈಮ್. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ನಮ್ಮ ಮುಂದಿನ ಪ್ರಾಯೋಜಿತ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
2: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದ್ದು.
3: ಕೇಳುಗರೇ,

0: ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
1: 9845450395.
2: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ ಹುಟ್ಟಿದ ಬಟ್ಟೆ ಪುಸ್ತಕ ಎಲ್ಲನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವು ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ. ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
0: ಕೇಳುಗರೆ, ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
1: 9845450395.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
5: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ವಂದನಾ ಕಶ್ಯಪಃ. ಆದೌ ಮುಖ್ಯ ವಾರ್ತಾಃ. ಕರ್ನಾಟಕಸ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಪದಾತ್ ಔಪಚಾರಿಕ ರೂಪೇಣ ತ್ಯಾಗಪತ್ರಂ ಪ್ರದತ್ತವಾನ್. ಡಿಕೆ ಶಿವಕುಮಾರಃ ನೂತನ ಮುಖ್ಯಮಂತ್ರಿತ್ವೇನ ಪದಭಾರಂ ಗ್ರಹಿಷ್ಯತಿ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಸಿಕ್ಕಿಂ ಆರಕ್ಷಕ ದಳಾಯ ರಾಷ್ಟ್ರಪತಿ ಧ್ವಜ ಸಮ್ಮಾನಂ ಪ್ರದತ್ತವತಿ. ಅತ್ರಾಂತರೆ ಸಿಕ್ಕಿಂ ರಾಜ್ಯಂ ಪೂರ್ಣ ಸಾಕ್ಷರ ರಾಜ್ಯತ್ವೇನ ಘೋಷಿತಂ. ಹೋರ್ಮುಜ ಜಲ ಡಮರು ಮಧ್ಯಸ್ಯ ಸಮೀಪೆ ಆಕ್ರಮಣಾಂತರಂ ಅಮೆರಿಕಾ ಇರಾನ ದೇಶಯೋ ಮಧ್ಯೆ ಅವಸಾದ ವರ್ತಿದ. ಗೃಹಮಂತ್ರಿ ಅಮಿತ್ ಶಾಹ ಗಾಂಧಿನಗರೆ ಜನಸಭಾಯಾಂ ಅವೈಧ ಪ್ರವಾಸಿನಾಂ ದೇಶಾತ್ ನಿಷ್ಕಾಸನಾರ್ಥಂ ಸರ್ವಕಾರಸ್ಯ ದೃಢ ಸಂಕಲ್ಪಂ ಪುನಃ ಪ್ರತ್ಯಪಾದಯತ್. ಅಪಿ ಚ ಬ್ಯಾಡ್ಮಿಂಟನ್ ಪ್ರತಿಸ್ಪರ್ಧಾಯಾಂ ಪಿ ವಿ ಸಿಂಧು ತಥಾ ಚ ಲಕ್ಷ್ಯ ಸೇನಃ ಸಿಂಗಾಪುರ ಓಪನ್ ಇತ್ಯಸ್ಯ ಪ್ರಾಗುಪಾಂತ್ಯ ಚಕ್ರೆ ಪ್ರವಿಷ್ಟವಂತೌ. ಅಥ ವಾರ್ತಾಃ ವಿಸ್ತರೇಣ. ಕರ್ನಾಟಕಸ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತ್ಯಸೌ ಅದ್ಯ ಲೋಕಭವನೆ ರಾಜ್ಯಪಾಲಸ್ಯ ಸಚಿವಾಯ ಔಪಚಾರಿಕರೂಪೇಣ ಸ್ವಕೀಯಂ ತ್ಯಾಗಪತ್ರಂ ಸಮರ್ಪಿತವಾನ್. ವಾರ್ತಾಹರಾನ್ ಸಂಬೋಧಯನ್ ಸಹ ಸ್ವಯಂ ಪ್ರಮಾಣಿತವಾನ್ ಯತ್ ತ್ಯಾಗಪತ್ರಂ ಸಚಿವಾಯ ಔಪಚಾರಿಕರೂಪೇಣ ಪ್ರದತ್ತಮಿತಿ. ಅತ್ರಾವಸರೆ ಸಹ ರಾಜ್ಯಪಾಲಂ ನೂತನ ಮುಖ್ಯಮಂತ್ರಿಣಃ ಪದಭಾರಂ ಗ್ರಹಣಾಯ ಆಮಂತ್ರಯಿತುಂ ಸಾಗ್ರಹಂ ನಿವೇದಿತವಾನ್. ಯತೋ ಹಿ ವಿಧಾನಸಭಾಯಾಂ ಷಟ್ತ್ರಿಂಶದಧಿಕಶತಾತ್ ಅಧಿಕ ವಿಧಾಯಕಾನಾಂ ಸಮರ್ಥನ ಸಹಚಾರೇಣ ಕಾಂಗ್ರೆಸ್ ದಲಸ್ಯ ಪೂರ್ಣ ಬಹುಮತಂ ವರ್ತತೆ. ತೇನ ಸೂಚಿತಂ ಯತ್ ಕಾಂಗ್ರೆಸ್ ಉಚ್ಚಾಧಿಕಾರಿಭಿಃ ತಸ್ಮೈ ರಾಜ್ಯಸಭಾಯಾಃ ಸದಸ್ಯತಾ ಪ್ರಸ್ತಾವಿತಾ ಆಸೀತ್. ಪರಂಚ ಸಃ ರಾಷ್ಟ್ರೀಯ ರಾಜ್ಯತ್ತೀನ ಸ್ವಕೀಯಾಂ ಅರುಚಿಂ ಪ್ರಕಟಯನ್ ಪ್ರೋಕ್ತವಾನ್ ಯತ್ ಸಃ ರಾಜ್ಯಸ್ಯ ಜನಾನಾಂ ಕೃತೆ ಏವ ನಿರಂತರಂ ಕಾರ್ಯಂ ಕರಿಷ್ಯತಿ.

0: ಗುರಿ ಹಾಕಿಕೊಳ್ಳಲಾಗಿದೆ. ವಾಡಿಕೆ ಮಳೆಯ ಅನುಸಾರವಾಗಿ ರೈತರಿಗೆ ಸರಬರಾಜು ಮಾಡಲು ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿಕೊಳ್ಳಲಾಗಿದ್ದು, ಮುಂದಿನ ತಿಂಗಳಿನಿಂದ ಕೃಷಿ ಇಲಾಖೆ ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಸರಬರಾಜು ಮಾಡಲು ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಎಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕಿ ಅಂಬಿಕಾ ಅವರು ತಿಳಿಸಿದ್ದಾರೆ. ಜಿಲ್ಲೆಯ ನ್ಯಾಯಾಲಯದಲ್ಲಿ ಬಾಕಿ ಇರುವ ಹಾಗೂ ರಾಜಿಯಾಗಬಹುದಾದ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅನುಕೂಲವೆಂದು ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಹಮ್ಮಿಕೊಂಡಿದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾದ್ಯಂತ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ. ಈ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಸಾರ್ವಜನಿಕರು ಇದರ ಲಾಭ ಪಡೆದುಕೊಳ್ಳಬಹುದಾಗಿದೆ. ಜಿಲ್ಲೆಯಾದ್ಯಂತ ಏಕಕಾಲಕ್ಕೆ ಜುಲೈ 11ರಂದು ನಡೆಯುವ ಲೋಕ ಅದಾಲತ್ಗಾಗಿ ಜುಲೈ 10ರವರೆಗೆ ಪ್ರಕರಣಗಳನ್ನು ನೋಂದಣಿ ಮಾಡಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಕಾರ್ಯಕ್ರಮಗಳು ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಶಕ್ತಿ ಯೋಜನೆಯಡಿ 2023ರ ಜೂನ್ ಮಾಹೆಯಿಂದ 2026ರ ಏಪ್ರಿಲ್ ಮಾಹೆಯವರೆಗೆ 11.77 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಅವರು ಪ್ರಯಾಣಿಸಿದ ದರದ ಮೊತ್ತ 349 ಕೋಟಿ ರೂಪಾಯಿಗಳಾಗಿದೆ. ಜಿಲ್ಲೆಯಲ್ಲಿ ಯುವನಿಧಿ ಯೋಜನೆಯಡಿ 2024ರ ಜನವರಿ ಮಾಹೆಯಿಂದ 2026ರ ಜನವರಿ ಮಾಹೆಯವರೆಗೆ ಒಟ್ಟು ಅರ್ಹ 4,860 ಡಿಪ್ಲೊಮಾ ಹಾಗೂ ಪದವೀಧರ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ 117 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ಜಿಲ್ಲೆಯ 294,399 ಅರ್ಹ ಫಲಾನುಭವಿಗಳ ಪೈಕಿ 29 ಕಂತುಗಳಲ್ಲಿ ಅಂದರೆ 2026ರ ಫೆಬ್ರವರಿ ಮಾಹೆಯವರೆಗೆ 269,060 ಫಲಾನುಭವಿಗಳಿಗೆ 1,534 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಗೃಹಜ್ಯೋತಿ ಯೋಜನೆಯಡಿ ಜಿಲ್ಲೆಯಲ್ಲಿ 334,365 ಮಂದಿ ನೋಂದಾಯಿಸಿಕೊಂಡಿದ್ದು, ಈ ಯೋಜನೆ ಪ್ರಾರಂಭವಾದಾಗಿನಿಂದ ಇದುವರೆಗೂ ಒಟ್ಟಾರೆ 407.65 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ರಾಸುಗಳ ವಿಮೆ ಪರಿಹಾರದ ಹಣ ಪಾವತಿಯಲ್ಲಿ ಆಗುತ್ತಿದ್ದ ಅಕ್ರಮ ಮತ್ತು ವಿಳಂಬ ತಡೆಗಟ್ಟಲು ಬೆಂಗಳೂರು ಹಾಲು ಒಕ್ಕೂಟ ರಾಸುಗಳಿಗೂ ಬಯೋಮೆಟ್ರಿಕ್ ಜಾರಿಗೊಳಿಸಿದ್ದು, ಇದರಿಂದಾಗಿ ವಿಮಾ ಹಣ ಪಾವತಿಯಲ್ಲಿ ಉಂಟಾಗುತ್ತಿದ್ದ ಅಕ್ರಮ ಮತ್ತು ವಿಳಂಬವನ್ನು ತಡೆಗಟ್ಟಲು ಅನುಕೂಲವಾಗಲಿದೆ. ಮನುಷ್ಯರ ಬೆರಳಿನಲ್ಲಿ ಇರುವಂತೆ ರಾಸುಗಳ ಮೂಗಿನ ಮೇಲಿರುವ ಗೆರೆಗಳು ಸಹ ಒಂದು ಹಸುವಿನಿಂದ ಮತ್ತೊಂದು ಹಸುವಿಗೆ ಭಿನ್ನವಾಗಿರುತ್ತದೆ. ಇದನ್ನೇ ಬಯೋಮೆಟ್ರಿಕ್ನಲ್ಲಿ ಅಳವಡಿಸಲಾಗಿದ್ದು, ರಾಸುಗಳು ಮೃತಪಟ್ಟ ಸಂದರ್ಭದಲ್ಲಿ ಇವುಗಳನ್ನು ಗಣನೆಗೆ ತೆಗೆದುಕೊಂಡು ಹಣ ಪಾವತಿಸಲು ಅನುಕೂಲವಾಗಲಿದೆ ಎಂದು ಬಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:35. ಸ್ನೇಹಿತರೆ, ಇಂದು ಸಂಜೆ 6:51ಕ್ಕೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಸಮಗ್ರ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಥರ್ಗ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದ ಯುವ ರೈತರಾದ ಬಸೀರ್ ಅಹಮದ್ ಬಳಗಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಶಿದ್ರಾಯನ್ ಸಾಳುಂಕಿ.

ಇಂದು ರಾತ್ರಿ 8 ಗಂಟೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿ ರೀ. 8 ಗಂಟೆ 30 ನಿಮಿಷಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ತದನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಮೋದಿ ಹರ್ ಪರಿವಾರ ಬಿಜಲಿ ಬನಾಕ

0: वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ಅಲ್ಲಿ. ಸೂರ್ಯಘರ್
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗೆ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರೂ ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರುಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನಕ್ಕೆ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ.
1: ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ. ಹೈಕಮಾಂಡ್ನವರು ಯಾವಾಗ ಸೂಚಿಸ್ತಾರೆ ಅವಾಗ ರಾಜೀನಾಮೆಯನ್ನ ಕೊಡುತ್ತೇನೆ ಅಂತ ಹೇಳಿದ್ದೆ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೀತಾ ಇದ್ರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. 2023 ಇಲ್ಲಿವರೆಗೆ ಇರತಕ್ಕಂಥ ಸರ್ಕಾರ ಸಮಾನ ಅವಕಾಶಗಳು, ಸಮಾನತೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೇವೆ. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ. ನಾವು ಜನತೆಗೆ ಕೊಟ್ಟಂತ ಭರವಸೆಗಳನ್ನು ಈಡೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಸಂತೃಪ್ತಿಯನ್ನು ಕೊಟ್ಟಿರತಕ್ಕಂಥ ವಿಚಾರ.
0: ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನೂ 2 ವರ್ಷ ಅವಧಿ ಇದ್ದು ಅಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿದ್ದರಾಮಯ್ಯ ಅವರು, ಈ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆ ಮತ್ತು ವರಿಷ್ಠರು ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ತಮ್ಮ ರಾಜ್ಯ

0: ಯ ಜೀವನ ಹಾಗೂ ನಡೆದು ಬಂದ ಹಾದಿಯನ್ನ ಸ್ಮರಿಸಿದರು. ನಟ ರಾಜ್ಕುಮಾರ್ ಅಭಿಮಾನಿಗಳನ್ನು ದೇವರು ಎಂದು ಕರೆದಿದ್ದರು. ಅದೇ ರೀತಿ ಮತದಾರರೇ ತಮಗೆ ಅಭಿಮಾನಿ ದೇವರಾಗಿದ್ದಾರೆ. ಸಂವಿಧಾನವೇ ನಮ್ಮ ಧರ್ಮ ಎಂದು ತಿಳಿದಿದ್ದೇನೆ ಎಂದರು. 2006ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಬಳಿಕ ಎಲ್ಲಾ ಕಾರ್ಯಕರ್ತರು, ಶಾಸಕರು, ಸಂಸದರು ಪ್ರೀತಿ ತೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ಗ್ಯಾರಂಟಿ ಯೋಜನೆ ಜಾರಿಯಾದ ಬಳಿಕ ಕರ್ನಾಟಕದ ಆದಾಯ ಮೊದಲ ಸ್ಥಾನದಲ್ಲಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿ ಬಳಿಕ ಎಲ್ಲಾ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏರ್ಪಡಿಸಿದ್ದ ಉಪಹಾರ ಕೂಟದಲ್ಲಿ ರಾಜೀನಾಮೆ ಘೋಷಿಸುವ ನಿರ್ಧಾರ ಪ್ರಕಟಿಸುತ್ತಿದ್ದಂತೆಯೇ ಇಡೀ ಸಚಿವ ಸಂಪುಟ ಭಾವುಕವಾಯಿತು ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವರು ಭಾವುಕರಾಗಿರುವುದನ್ನು ಕಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾವುಕರಾಗಿದ್ದರು. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ವರಿಷ್ಠರು ತಮಗೆ ತಿಳಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಉಪಹಾರ ಕೂಟದಲ್ಲಿ ಹೇಳಿದರು. ತಮ್ಮ ರಾಜಕೀಯ ಜೀವನ ಕೊನೆಗೊಂಡಿದೆ ಎಂದು ಭಾವಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮನ್ನು ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಂಪುಟಕ್ಕೆ ಸೇರ್ಪಡೆಗೊಳಿಸಿದರು ಎಂದು ಸ್ಮರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದು ಕಾಂಗ್ರೆಸ್ ಪಕ್ಷದ ಮೇಲೋ ಹಾಗೂ ಕರ್ನಾಟಕದ ಚುನಾವಣಾ ರಾಜಕಾರಣದ ಮೇಲೆ ಪರಿಣಾಮ ಬೀರಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಹಿಂದುಳಿದವರಿಗೆ ನಂಬಿಕೆ ದ್ರೋಹವಾಗಿದೆ ಎಂದು ತಿಳಿಸಿದ್ದಾರೆ. ಹೊಸದಾಗಿ ಯಾರು ಮುಖ್ಯಮಂತ್ರಿಯಾಗಿ ಬಂದರೂ ಅದು ಕನ್ನಡಿಗರಿಗೆ ಅಥವಾ ಕರ್ನಾಟಕಕ್ಕೆ ಪ್ರಯೋಜನವಿಲ್ಲ ಎಂದು ಬಿಜೆಪಿ ರಾಜ್ಯ ಘಟಕ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಬಡವರು, ಕಾರ್ಮಿಕರು, ರೈತರು, ಯುವಕರು, ಮಹಿಳೆಯರು, ದೀನ ದಲಿತರು ಮತ್ತು ಹಿಂದುಳಿದವರನ್ನು ಘೋಷಿಸುವ ಮೂಲಕ ಸರ್ಕಾರವನ್ನು ನಡೆಸುವ ಈ ಜನರ ಪ್ರವೃತ್ತಿ ನಿರಂತರವಾಗಿ ಮುಂದುವರಿಯಲಿದೆ ಎಂದು ತಿಳಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ಎದುರಾದ ಕ್ಷಣದಲ್ಲಿ ಅಧಿಕಾರದ ಕೊನೆಯ ದಿನಗಳಲ್ಲಿ ತರಾತುರಿಯಲ್ಲಿ ಜಾತಿ ಜನಗಣತಿ ವರದಿ ಸ್ವೀಕರಿಸುವುದು, ಅದರ ಮಾಹಿತಿಯನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡುವುದು ಎಷ್ಟು ಸರಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ವಿಫಲವಾಗಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣ ಇಲ್ಲ ಎಂದು ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಫೌಂಡೇಷನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಅವರು ಬಳಿಕ ದಾವಣಗೆರೆಯಲ್ಲಿರುವ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಭಾಗಿಯಾಗಲಿದ್ದಾರೆ. ಕಾಲೇಜಿನಲ್ಲಿ ಓದಿದ 1,500ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟಪತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ವನ ಉದ್ಘಾಟಿಸಲಿದ್ದಾರೆ. ಅಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯಕ್ಕೂ ಭೇಟಿ ನೀಡಲಿದ್ದಾರೆ. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮರಿ ಹೆಣ್ಣಾಗಿದ್ದಲ್ಲಿ ತ್ಯಾವರೆಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರಿಡಲು ಅರಣ್ಯ ಜೀವಿಶಾಸ್ತ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಕಳೆದ ಬಾರಿ ಇದೇ ನೀರಾನೆ ಜನ್ಮ ನೀಡಿದ್ದ ಮರಿ ಸೋಂಕಿನಿಂದ ಮೃತಪಟ್ಟಿತ್ತು. ಈ ನಿಟ್ಟನಲ್ಲಿ ಮರಿಯ ಆರೋಗ್ಯದ ಬಗ್ಗೆ ಸತತ ನಿಗಾ ಇಟ್ಟು ಯಾವುದೇ ಸೋಂಕು ತಗುಲದಂತೆ ಕಟ್ಟುನಿಟ್ಟಾಗಿ ಕಾರ್ಯಾಚರಣೆ ಮಾನದಂಡಗಳನ್ನು ಅನುಸರಿಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ನಾಳೆಯಿಂದ ಇದೇ 31ರವರೆಗೆ ಮಂಗಳೂರಿನ ಬ್ಲೂ ಬೇ ತಣ್ಣೀರು ಬಾವಿ ಎಕೋ ಬೀಚ್ನಲ್ಲಿ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ನಡೆಯಲಿದೆ. ವಿವಿಧ ರಾಜ್ಯಗಳ ಸುಮಾರು 80ಕ್ಕೂ ಹೆಚ್ಚು ಸರ್ಫರ್ಗಳು ಭಾಗವಹಿಸಲಿದ್ದಾರೆ. ಈ ವರ್ಷದ ಕೊನೆಯ

ಜತೆಗೆ ಐಚಿ ನೊಗೊಯೊ ಏಷ್ಯನ್ ಕ್ರೀಡಾಕೂಟದಲ್ಲಿ ಸರ್ಫಿಂಗ್ ಚೊಚ್ಚಲ ಪ್ರವೇಶಕ್ಕೆ ಸಿದ್ದತೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರೀಡಾಕೂಟ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಪುರುಷರ ಓಪನ್, ಮಹಿಳಾ ಓಪನ್, 18 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರ ವಿಭಾಗಗಳಲ್ಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಗೋವಾದ ಸರ್ಫರ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಾಳೆ ಭೇಟಿ ನೀಡಲಿದ್ದಾರೆ. ಭಾನುವಾರ ಭಟ್ಕಳದ ಶಿರಾಲಿ ಬಳಿ ಚಿಪ್ಪಿಕಲ್ಲು ತೆಗೆಯುವ ಉಂಟಾದ ದುರಂತದಲ್ಲಿ ಮೃತರಾದ ಸಂತ್ರಸ್ತ ಕುಟುಂಬವನ್ನು ಭೇಟಿಯಾಗಿ ಉಭಯ ನಾಯಕರು ಸಾಂತ್ವನ ಹೇಳಲಿದ್ದಾರೆ. ನಂತರ ಮುರಿನಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ನಡೆಯುವ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ನಡುವೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಾದ್ಯಂತ ತಾತ್ಕಾಲಿಕವಾಗಿ ಮದ್ಯ ನಿಷೇಧ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರು ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು. ಕೃಷಿರಂಗ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51 20 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
1: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
0: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
1: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
0: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ
7: ಮೇಡಮ್?
8: ಹೇಳಿ.
7: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
8: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸ್ಬೇಕು.
7: ಆದ್ರೆ ಇದನ್ನು ಹೇಗ್ ಮಾಡೋದು?
8: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
7: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
8: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
7: ಅಷ್ಟೇ?
8: ಅಷ್ಟೇ.
7: ಗೊತ್ತಾಯ್ತು.
8: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
7: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
11: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
10: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
11: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
12: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅತರ್ಗ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದ ಯುವ ರೈತರಾದ ಬಸೀರ್ ಅಹ್ಮದ್ ಬಳಗಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿದ್ರಾಯನ್ ಸಾಳುಂಕೆ.
5: ಮಣ್ಣಿನ ಮಗ.

0: ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅತರ್ಗ ಗ್ರಾಮದ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಯುವ ರೈತರಾದ ಬಶೀರ್ ಅಹಮ್ಮದ್ ಬಳಗಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರ ಎನ್ ಸಾಳೊಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಯುವ ರೈತರಿದ್ದಾರೆ. ಇವರು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅತರ್ಗ ಗ್ರಾಮದವರು. ಇವರು ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಇವರು ಸಾವಯವ ಮತ್ತು ಸಮಗ್ರ ಕೃಷಿಯನ್ನು ಮಾಡುವಂಥ ರೈತರು. ಇವರು ಬಶೀರ್ ಅಹಮ್ಮದ್ ಬಳಗಾರ್ ಅಂತೇಳಿ. ಬನ್ನಿ, ಅವ್ರನ್ನ ಮಾತಾಡಿಸಿ ಅವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ಬಶೀರ್ ಅಹಮ್ಮದ್ ಬಳಗಾರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ಸರ್.
1: ಬಶೀರ್ ಅವರೇ, ತಮ್ಮ ಶಿಕ್ಷಣ ಏನಾಗಿದೆ ರೀ?
2: ಸರ್, ನಾನು BSc BEd ಆಗಿದೆ ಸರ್. ಎಕ್ಸ್ಟರ್ನಲ್ MSc ಮಾಡ್ಕೊಂಡಿನಿ ಸರ್.
1: ತಾವು ಪದವೀಧರರಾಗಿ ಈ ನೌಕರಿ ಕಡೆ ಹೋಗದೆ ಕೃಷಿ ಕಡೆ ಯಾಕೆ ಬಂದ್ರಿ?
2: ಸರ್, ವೈಜ್ಞಾನಿಕವಾಗಿ ನಾವು ಕೃಷಿ ಮಾಡ್ಕೊಂಡ್ರೆ ಲಾಭದಾಯಕ ಸರ್. ನೌಕರಿಗಿಂತಲೂ ಹೆಚ್ಚು ಆದಾಯ ಬಳಸ್ಕೋಬೋದು ಸರ್. ನೌಕರಿ ಅಂದರೆ ನಾ ಇಂಡಿ ತಾಲೂಕೊಳಗೆ NGO ದಾಗ ಒಂದು ಕೆಲಸ ಮಾಡ್ತಿದ್ರಿ. ಒಬ್ಬರ ಪ್ರಗತಿಪರಾಗಿದ ಅಶೋಕ ಗೊಡ್ಡಾಳ ಅವರು ನನಗೆ ಪ್ರೇರಕ ಆಗಿ ದಾಳಿಂಬೆ ಬೆಳೆಯೋದು ಅವ್ನು ಸ್ವಲ್ಪ ಅದರದ ತಲೆ ಕೆಡಿಸ್ಬಿಟ್ಟು ಸರ್. ಹಿಂಗಾಗಿ ನಾನು ಈ ತೋಟಗಾರಿಕೆ ಬೆಳೆಗಳಿಗೆ ಮಾರಕ ಹೋದೆ ಸರ್.
1: ತಮ್ಮ ಹೊಲ ಎಷ್ಟಿದೆ ರೀ?
2: ಸರ್, ನಂದು 16 ಎಕರೆ ನೀರಾವರಿ ಭೂಮಿ ಸರ್. ಒಂದು 7 ಎಕರೆ ಒಣ ಬೇಸಾಯ ಸರ್.
1: ಅಂದ್ರೆ ಈ ಹೊಲದ ಕೆಲಸ ಕಾರ್ಯಗಳನ್ನು ತಾವು ಒಬ್ಬರೇ ನಿಭಾಯಿಸ್ತೀರಾ?
2: ನಾವು, ನಮ್ಮ ಪತ್ನಿಯರು, ಮಕ್ಕಳು, ನಮ್ಮ ತಂದೆ ತಾಯಿಗಳು.
1: ಅದೇ ರೀತಿ ಈಗ ತಾವು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಈ ಸಮಗ್ರ ಕೃಷಿಯಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರಿ ತಾವು?
2: ಸರ್, ತೋಟಗಾರಿಕೆ ಬೆಳೆಗಳಾದ ಲಿಂಬಿ, ದಾಳಿಂಬೆ, ಬಾಳೆಹಣ್ಣು ಸರ್, ಮುಂತಾದ ಬೆಳೆಗಳನ್ನ ಬೆಳಿತೀನಿ ಸರ್. ಮತ್ತು ತೊಗರಿ ಸರ್, ಕಡಲೆ, ಮೆಕ್ಕೆಜೋಳ ಮತ್ತು ಮಿಶ್ರ ಬೆಳೆಗಳು ಬೆಳಿತೀವಿ ಸರ್. ತೊಗರಿ ಮತ್ತು ಹೆಸರು, ತೊಗರಿ ಮಾತ್ರ ಏಕದಳ ಧಾನ್ಯಗಳು ಸರ್, ಸಜ್ಜಿ, ನವಣಿ ಮುಂತಾದವುಗಳನ್ನು ಬೆಳಿತೀನಿ ಸರ್.
1: ಅಂದರೆ ತೊಗರಿಯಲ್ಲಿ ಅಕಡಿ ಸಾಲುಗಳನ್ನು ಮಾಡಿ ಬೆಳಿತಾ ಇದ್ದಾರೆ?
2: ಹಾಂ ಹೌದು ಸರ್, ಹೌದು, ಅಕಡಿ ಸಾಲ.
1: ಅದೇ ರೀತಿ ಈಗ ತಾವು ಮಾತಾಡ್ತಾ ಹೇಳಿದಿರಿ ಲಿಂಬೆ ಬೆಳಿತೀನಿ, ದಾಳಿಂಬೆ ಬೆಳಿತೀನಿ ಅಂತೇಳಿ. ಈ ಲಿಂಬೆಯನ್ನು ಯಾವ ರೀತಿ ತಾವು ಬೆಳಿತಾ ಇದ್ದೀರಿ?
2: ಸರ್, ನಾವು ಲಿಂಬೆ ಸರ್ ಸಾವಯವ ಸಂಪೂರ್ಣ ಸಾವಯವ ಮಾಡ್ತೀವಿ ಸರ್. ಲಿಂಬೆ 20x20 ಹಚ್ಚಿನ ಸರ್. 2 ಎಕರೆ ನಿಂಬೆ ಸರ್, 200 ಲಿಂಬೆಗಳವ ಸರ್.
1: 200 ಗಿಡ ಲಿಂಬೆ?
2: ಹಾಂ ಸರ್.
1: ಆ ಲಿಂಬೆಯನ್ನು ನಾಟಿ ಮಾಡುವ ಮುಂಚೆ ತಾವು ಭೂಮಿಯನ್ನು ಯಾವ ರೀತಿ ರೆಡಿ ಮಾಡ್ಕೊಂಡ್ರಿ?
2: ಸರಿಯಾಗಿ ನೆಗ್ಲ ಹೊಡೆದು ಸರ್. ಸರಿಯಾಗಿ 20 ಫುಟಿಗೆ ಒಂದು ಲೈನ್ಔಟ್ ಹಾಕಿ ಗುಂಡಿಗಳು ತೆಗೆದು ಸರ್, ಅದರೊಳಗೆ ಸಾವಯವ ಪದಾರ್ಥ ತುಂಬಿ ನಾ ಸಸಿ ನೆಟ್ಟಿನಿ ಸರ್.
1: ಈಗ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಎಷ್ಟು ಅಂತರವನ್ನು ಇಟ್ಟಿರಿ ತಾವು?
2: 20x20 ಸರ್.
1: 20x20 ಅಂದರೆ ಸಾಲಿನಿಂದ ಸಾಲಿಗೂ 20 ಫುಟ ಮತ್ತು ಗಿಡದಿಂದ ಗಿಡಕ್ಕೂ 20 ಫುಟ ಅಂತರವನ್ನು ಇಟ್ಟಿರಿ. ಮುಂಚೆ ತಾವು ಈಗ ನಾಟಿ ಮಾಡುವ ಸಮಯದಲ್ಲಿ ಅದಕ್ಕೆ ತಳಗೊಬ್ಬರವಾಗಿ ಏನೇನು ಕೊಟ್ರಿ?
2: ತಿಪ್ಪೆ ಗೊಬ್ಬರ ಬಳಸ್ತೀನಿ ಸರ್. ಟೈಕೋಡರ್ಮ, ಸೋಡಮಾಸ್, ಜೈವಿಕ ಕೀಟನಾಶಕಗಳನ್ನು ಬಳಸ್ತೀನಿ ಸರ್. ಹೆಚ್ಚೆತ್ತವಾಗಿ ನಾವು ತಿಪ್ಪಿ ಕಾಂತಿ ಜಾಸ್ತಿ ಬಳಸ್ತೇವೆ ಸರ್.
1: ಅಂದರೆ ಈಗ ತಾವು ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸುವುದಿಲ್ಲ?
2: ಹಾಂ ಇಲ್ಲ ಸರ್, ನಿಂಬೆ ಗಿಡ ಕೊಟ್ಟು ರಾಸಾಯನಿಕ ಬಳಸೋದು ಸರ್.
1: ಇದಕ್ಕೆ ಮತ್ತೆ ತಿಪ್ಪೆ ಗೊಬ್ಬರ ಜೊತೆಗೆ ಎರೆಹುಳು ಗೊಬ್ಬರ ಮತ್ತು ಏನಾದರೂ ಮಾಡಿದ್ರೆ?
2: ಹೌದು ಸರ್, ಎರೆಹುಳು ಗೊಬ್ಬರ ಮಾಡೀನಿ ಸರ್. ಮತ್ತು ಬಯೋಗ್ಯಾಸ್ ಸ್ಲರಿ ಬಿಡ್ತೀನಿ ಸರ್. ಜೀವಾಮೃತ, ತಿಂಗಳಿಗೊಮ್ಮೆ ಜೀವಾಮೃತ ಬಿಡ್ತೀವಿ ಸರ್.
1: ಈಗ ತಾವು ಮಾತಾಡ್ತಾ ಬಯೋಡೈಜಸ್ ಸ್ಲರಿ ಬಿಡ್ತೀನಿ ಅಂತ ಹೇಳಿದಿರಿ, ಅದನ್ನು ಯಾವ ರೀತಿ ಮಾಡ್ಕೊಂಡಿರಿ?
2: ಸರ್, ನಮ್ಮ 5-6 ದನಗಳು ಅವ್ರು ಸರ್. ಅದ್ರದ್ದು ಏನು ಪುರ ಒಂದು ಬಯೋಡೈಜಸ್ ಮಾಡ್ಕೊಂಡಿನಿ ಸರ್. ಅದರ ಸ್ಲರಿ SDP ಮೂಲಕ ನಾ ಬೆಳೆಗಳಿಗೆ ಬಿಡ್ತೀನಿ ಸರ್.
1: ಅಂದರೆ ಇದಕ್ಕೆ ಆಕಳುಗಳ ಮತ್ತು ಹಸುಗಳ ಅವಶ್ಯಕತೆ ತುಂಬ ಇದೆ ರೀ?
2: ಹಾಂ ಹೌದು ಸರ್.
1: ತಮ್ಮದು ಎಷ್ಟು ಹಸುಗಳಿದೆ ರೀ?
2: ಹಸುಗಳು ಸರ್ 1 ಆಕಳು ಸರ್, 4 ಎಮ್ಮೆಗಳು ಅವ್ರು ಸರ್.
1: ಅದ್ರ ಹೈನುಗಾರಿಕೆನೂ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಿ?
2: ಹೌದು.

0: ಸರ್ 100 ಹಾಡು ಮಾಡೀನಿ ಸರ್.
1: ಅಂದ್ರೆ ಮುಂಚೆ ಒಂದು ಹಾಡ ತಗೊಂಡು ಈಗ 100 ಹಾಡುಗಳ ಮಾಲೀಕರಾಗಿದ್ದೀರಿ?
0: ಹೌದು ಸರ್.
1: ಅದ್ರ ಯಾವ ರೀತಿ ತಾವು ಮಾಡ್ಕೊಂಡ್ರಿ?
0: NLM ಸ್ಕೀಮ್ ಒಂದು ಮಾಡಿದ್ದೀರಿ ಸರ್. ಪೆಹಲ ಒಂದು ಹಾಡು ತಗೊಂಡು ಹೆಣ್ಣು ಹಾಡುಗಳು ಇಡಿಸಿದ್ರೆ ಗಂಡು ಹಾಡುಗಳು ಮಾಡ್ಕೊತ ಹೋದ್ರಿ, 1-2, 3-4 ಹಿಂಗಾಗಿ ಆಡುಗಳ ಸಂಖ್ಯೆ ಹೆಚ್ಚಾಗಿತ್ತು ಸರ್.
1: ಆಡು ಸಾಕಾಣಿಕೆಗೆ ಮೇವಿನ ವ್ಯವಸ್ಥೆನ ಯಾವ ರೀತಿ ಮಾಡ್ಕೊಂಡಿರಿ
0: ಸರ್? ಒಣಮೇವಾಗಿ ತೊಗರಿ ಹೊಟ್ಟು, ಶೇಂಗಾ ಹೊಟ್ಟು, ಕಡ್ಲಿ ಹೊಟ್ಟು, ಈ ಹೊಟ್ಟು ಎಲ್ಲ ಗೊಳೆ ಮಾಡ್ತೀನಿ ಸರ್. ಒಂದು ಈಗ 20-25 ಟ್ರಿಪ್ ಗೊಳೆ ಮಾಡೀನಿ ಸರ್. ಒಂದು 2 ಎಕರೆ ನೇಪಿಯರ್ ಹುಲ್ಲು ಮತ್ತು ರೇಷ್ಮೆ ಮತ್ತು ಚೊಗಚಿ, ಒಂದು 4-5 ನಮೂನಿ ಹುಲ್ಲಿನ ಜಾತಿ ಹಚ್ಚೀನಿ ಸರ್.
1: ಸಸಿಗಳನ್ನು
0: ನೆಟ್ಟಿದ್ದೀನಿ ಸರ್. ಸರ್ಗ ಮತ್ತು ಅದ್ರ ಸರ್ ನೇಪಿಯರ್ ಅದ್ರಿ, ಸೂಪರ್ ನೇಪಿಯರ್ ಅದ ಸರ್, ಗಿನ್ನಿ ಹುಲ್ಲು ಅದ್ರಿ, ಇದ್ರ ಜೊತೆಗೆ ಚೊಗಚಿ ಅದ ಸರ್, ಹೆಸಲ್ ಹೂಸನ್ ಅದ ಸರ್. ಚೊಗಚಿ ಒಳಗೆ 3 ಜಾತಿ ಚೊಗಚಿ ಅವ ಸರ್.
1: ಅಂದ್ರೆ ಅವುಗಳ ಬೀಜಗಳನ್ನ ತಂದು ತಾವು ಬದುಗಳಿಗೆ ಹಾಕಿದ್ರಿ?
0: ಹೌದು ಸರ್. ಹೌದು.
1: ಅದೇ ರೀತಿ ಈಗ ಆಡು ಸಾಕಾಣಿಕೆಯಲ್ಲಿ ಒಳ್ಳೆಯ ಆದಾಯ ಇದೆಯಲ್ಲ?
0: ಹಾಂ, ಒಳ್ಳೆಯ ಆದಾಯ ಸರ್. ಈ ಬಕ್ರೀದ ಸೀಸನ್ ಸದ್ದು ಚಲೋ ಅದ ಸರ್. ಈಗ ಈ ನಾವು ಬಕ್ರೀದ ಸಂಬಂಧೆ 10 ಹೊತ್ತುಗಳು ಇಡ್ತೀವಿ ಸರ್ ಪ್ರತಿ ವರ್ಷ. ಒಂದು ಹೊತ್ತಿಗೆ ಮಿನಿಮಮ್ 20,000 ಅಂದ್ರೆ ಒಳ್ಳೆಯ ಒಂದು ಆದಾಯ, ಒಂದು 2 ಲಕ್ಷ ಮಟ ಈ ಹೊಂದಿಂದ ಬರ್ತದೆ ಸರ್. ಈ ಉಳಿದಿದ್ದೇನಪ್ಪ ಅದು 3-4 ತಿಂಗಳು ಮರಿಗಳು ಮಾಡ್ಕೋತ ಕುಂದಿರ್ತೀವಿ ಸರ್.
1: ಅಂದ್ರೆ ಒಂದು ಆಡಿನಿಂದ ಪ್ರತಿ 6 ತಿಂಗಳಿಗೆ 2 ಅಥವಾ 1
0: 2 ವರ್ಷ? ಹೌದು ಸರ್. 2 ವರ್ಷಕ್ಕೆ ಒಂದು 3 ಸಲ ಇರ್ತದೆ ಸರ್ ಆಡು ಮಿನಿಮಮ್. ಹಿಂಗಾಗಿ ಇದರ ಆದಾಯ ದ್ವಿಗುಣ ಆಗ್ತದೆ.
1: ಅದೇ ರೀತಿ ಈಗ ತಾವು ಮಾತಾಡ್ತಾ ಹೇಳಿದ್ರಿ ಈಗ ಹೈನುಗಾರಿಕೆಯನ್ನು ಕೂಡ ಮಾಡ್ತೀನಿ ಅಂತೇಳಿ, ಈ ಹೈನುಗಾರಿಕೆಯಲ್ಲಿ ಯಾವ ಯಾವ ರೀತಿಯ ವ್ಯವಸ್ಥೆಗಳನ್ನು ತಾವು ಅಳವಡಿಸಿಕೊಂಡಿದ್ದೀರಿ
0: ಸರ್? ನಾವು ಸಂಪೂರ್ಣವಾಗಿ ಸ್ಟಾಲ್ ಮ್ಯಾನೇಜ್ಮೆಂಟ್ ಮಾಡೀನಿ ಸರ್. ಎಲ್ಲ ಟೈಮ್ ಸಿರೇ ಅದರದ ಆಹಾರ ಹಾಕ್ತೀವಿ ಸರ್. ಮುಂಜಾ ಚಂದಿ 11-12 ಮೇವು ಸರ್, ಮತ್ತು 4 ಗಂಟೆಗೊಮ್ಮೆ ಒಣಮೇವು ಸರ್, ಮತ್ತು ಹಸಿಮೇವು ರೀ, ಅಲ್ಲಿ ಮತ್ತು ಚಂದಿ ಇಡ್ಸಿಂದ ಹಿಂಡ್ಕೋತೀವಿ ಸರ್.
1: ಪ್ರತಿದಿನ ಎಷ್ಟು ತಾವು ಹಾಲಿನ ಇಳುವರಿಯನ್ನು ಪಡಿತಾ ಇದ್ರಿ?
0: ಒಂದು ಮಿನಿಮಮ್ 1 ME ಸರ್, 4-5 ಲೀಟ್ರ್ ಬೆಳಗ್ಗೆ, 5 ಲೀಟ್ರ್ ಸಾಯಂಕಾಲ, 5 ಲೀಟ್ರ್ ಮಿನಿಮಮ್, 10 ಲೀಟ್ರ್ ಅಂತ ಇದು ಮಾಡ್ತೀವಿ ಸರ್.
1: ಅಂದ್ರೆ 1 ME 10 ಲೀಟ್ರ್ ಅಂದ್ರೆ ಎಷ್ಟಿದೆ ರೀ ತಮ್ದು?
0: ನಮ್ಮ ಮಿನಿಮಮ್ 4 ME ಸರ್.
1: ಅಂದ್ರೆ ದಿನಾಲು ಹೆಚ್ಚು ಕಮ್ಮಿ ಏನಿಲ್ಲಾದ್ರೂ ಒಂದು 25-30 ಲೀಟ್ರ್ ಹಾಲಿನ ಇಳುವರಿಯನ್ನು ಪಡಿತಾ ಇದ್ರಿ?
0: ಆರಾಮ ಸರ್, ಆರಾಮ ಆರಾಮ.
1: ಈ ಹಾಲನ್ನ ತಾವು ಮಾರಾಟ ಮಾಡ್ತೀರಾ ಅಥವಾ?
0: ಈ ಡೈರಿನೂ ಅದ ಸರ್, ನಾ ಇಲ್ಲೇ ಊರ ಮನೆಯೊಳಗೆ ಮಾಡ್ತೀನಿ ಸರ್. ಯಾಕಂದ್ರೆ ಡೈರಿ ಒಳಗೆ ಟೈಮ್ ಸರಿ ಹಾಕಬೇಕಾಗ್ತದೆ ರೀ. ಊರ ಮನೆಗಳು ಸ್ವಲ್ಪ ನಮ್ಗೆ ಕೆಲಸ ಒತ್ತಡದಿಂದ ಲೇಟ್ ಆದರೂ 1-2 ತಾಸು ನಮ್ಮ ಅಂಗಡಿ ಕಿರಾಣಿ ಅಂಗಡಿ ಸರ್, 3-4 ತಲೆ ಮಾರಿ ಅಂಗಡಿ ಅದ್ರಿ, ಅಂಗಡಿ ಮುಂದೆ ಇಟ್ಬಿಡ್ತೀನಿ ಸರ್. ಕ್ಯಾನ ಅಂಗಡಿ ಬಂದೇ ಕಸ್ಟಮರ್ ಬಂದು ಹೋಯ್ತಾರೆ,
1: ಅವರೇ ಬಂದು ಹೋಯ್ತಾರೆ. ಅಂದ್ರೆ ತಮಗೆ ಈ ಕಿರಾಣಿ ಅಂಗಡಿಯ ಜೊತೆಗೆ ಈ ಹಾಲಿನ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದೀರಾ ಹೇಳ್ಬೋದು?
0: ಹೌದು ಸರ್, ಹೌದು.
1: ಅದೇ ರೀತಿ ಈ ಹೈನುಗಾರಿಕೆಗೆ ತಾವು ಅಂದ್ರೆ ಈಗ ದನಗಳಿಗೆ ಶೆಡ್ ಅದು ಏನಾದರೂ ನಿರ್ಮಾಣ ಮಾಡ್ಕೊಂಡಿರಾ?
0: ಹೌನ್ರಿ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತೇಳಿ ಒಂದು 5 ಲಕ್ಷ ರೂಪಾಯಿ ಒಂದು ಯೋಜನೆ ಹಾಕ್ಕೊಟ್ರ ಸರ್ ಪಶು ಇಲಾಖೆಯವ್ರಿ, ಅದ್ರೊಳಗೆ ನಾ ಶೆಡ್ ಒಳಗೆ ನಾ ಇದು ಮಾಡಿದ್ದೀನಿ ಸರ್.
1: ತುಂಬ ಸಂತೋಷ ಬಸಿರವ್ರೆ. ಅದೇ ರೀತಿ ಗೋಕೃಪಾಮೃತ ಜೀವಾಮೃತ ಮಾಡ್ತೀನಿ ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ತಾವು ಮಾಡ್ತಾ ಇದ್ರಿ
0: ಸರ್? ಪ್ರತಿ ತಿಂಗಳು ನಾವು ಜೀವಾಮೃತ ಒಂದೊಂದು ಬೆಳಿಗ್ಗೆ ನಾವು ಪ್ರತಿ ತಿಂಗಳು ಕೊಡ್ತೀವಿ ತೋಟಗಾರಿಕೆ ಬೆಳಿಗ್ಗೆ ಇಟ್ಟು ಸರ್, ಜೀವಾಮೃತ ಬೆಳಿತೀವಿ ರೀ, ಮತ್ತು ಪ್ರತಿ 15 ದಿವಸಕ್ಕೊಮ್ಮೆ ಬಯೋಡೆ ಸ್ಲರಿ ಬಿಡ್ತೀವಿ ರೀ, ಮತ್ತು ಏನಪ್ಪ ಎರೆ ಜಲನು ಬಿಡ್ತೀವಿ ಸರ್, ಎರೆಹುಳ ಗೊಬ್ಬರವನ್ನು ತಯಾರು ಮಾಡ್ತೀವಿ ರೀ, ಮತ್ತು ಜೈವಿಕ ಕೀಟನಾಶಕಗಳನ್ನು ಬಳಸ್ತೀವಿ ಸರ್, ಟ್ರೈಕೋಡರ್ಮ, PSP, KSP ಸರ್, ಸೋಡಾಮನಸ್ ಬಳಸ್ತೀವಿ ಸರ್, ಫೆಸ್ಲೆಸ್ ಬೆಳೆಸ್ತೀವಿ ಸರ್. ಅವಾಗವಾಗ ಬೆಳೆ ಕಟಾವಿಗೇನು ಬರೋದು 1 ತಿಂಗಳಿಲ್ಲಕ್ಕಾಗಿ ಸ್ವಲ್ಪ ಐಸೋಲ್ಗಳು ಬಿಡ್ತೀವಿ, ದಾಳಿಂಬೆಗೆ ಪಿಳಿಂಬೆಗೆ ಸ್ವಲ್ಪ ಆಳೆ ಒಳಗೆ ನಾವು ಸ್ವಲ್ಪ ರಾಸಾಯನಿಕವು ಬಳಸ್ತೀವಿ ಸರ್.
1: ತಾವು ಜೀವಾಮೃತ ಮಾಡ್ತೀನಿ ಅಂತ ಹೇಳಿದ್ರಿ, ಯಾವ ರೀತಿ ಅದನ್ನು ರೆಡಿ ಮಾಡ್ಕೋತೀರಿ
0: ಸರ್? ಒಂದು ಬ್ಯಾರಲ್ಗೆ ನಾವು 200 ಲೀಟ್ರ್ ನೀರಿಗೆ ಸರ್, 2 ಕಿಲೋ ಬೆಲ್ಲ, 2 ಕಿಲೋ ಕಡ್ಲಿ ಹಿಟ್ಟು ಸರ್, ದ್ವಿದ ಧಾನ್ಯಗಳ ಹಿಟ್ಟು ಸ್ವಲ್ಪ ಕಡ್ಲಿ ಹಿಟ್ಟು ಸರ್, ಒಂದು ಹಿಡಿ ಮಣ್ಣು ಸರ್, 10 ಲೀಟ್ರ್ ಆಕಳನ್ನ ಉಚ್ಚಿ ಸರ್, ಎಮ್ಮೆದತ್ತು ಆಕಳ ಸಗಣಿ ಒಂದು 10-15 ಕಿಲೋ ಹಾಕ್ಸಿಂದ ದಿನಕ್ಕೆ ಒಂದು 3 ಸಲ ತಿರುಗಿಸ್ತೀವಿ ಸರ್, ಎಂಟಿ ಕ್ಲಾಕ್ ವೈಸ್ ರೀ, 3 ಸಲ ತಿರುಗಿಸಿ 4-5 ದಿವಸಕ್ಕೆ ನಾವು ಬೆಳೆಗಳಿಗೆ ನೀಡ್ತೇವೆ ಸರ್.
1: ಅಂದ್ರೆ ಡ್ರಿಪ್ ಕಾತಾರ?
0: ಡ್ರಿಪ್ ಮೂಲಕ ನಾವು ಸೋಸಿಸಿಂದ ಫಿಲ್ಟರ್ ಮಾಡಿಸಿಂದ ಡ್ರಿಪ್ ಮೂಲಕ ಹಾಕ್ತೇವೆ ಸರ್.
1: ಈಗ ತಾವು ನೀರಿನ ವ್ಯವಸ್ಥೆ ಏನ್ ಮಾಡ್ಕೊಂಡ್ರಿ?
0: ನಮ್ಮ ಕೊಳವೆ ಬಾವಿನೂ ಅದ ಸರ್, ಬಾವಿನೂ ಅದ ಸರ್, ಬಾವಿ ಒಂದು 3 ಪೈಪ್ಲೈನ್ ಸರ್, 2-3 ಮೋಟರ್ ಅದ ಸರ್. ನಾವು ಕಬ್ಬಿ ಸರ್ ಸ್ಪ್ರಿಂಕ್ಲರ್ ಪೈಪ್ಲೆ ಚಾವಿ ಸಿಸ್ಟಮ್ ಇದು ಮಾಡೀವಿ ಸರ್, ನಿಂಬಿಗೆ ಡ್ರಿಪ್ ಮಾಡ್ಯವ್ರ ಸರ್ ಚಾವಿ ಸಿಸ್ಟಮ್ ರೀ, ದಾಳಿಂಬೆಗೂ ಡ್ರಿಪ್ ಸಿಸ್ಟಮ್ ಮಾಡ್ಯವ್ರ ಸರ್. ಆಲ್ಮೋಸ್ಟ್ ಆಲ್ ಒಂದು 80% ಒಟ್ಟು ನೀರಾವರಿ ಡ್ರಿಪ್ ಮುಖಾಂತರ ಮತ್ತು ತಾಂತ್ರಿಕವಾಗಿ ಇದು ಬಳಸ್ತೀವಿ ಸರ್. 1-2 ಎಕರೆ ಹುಲ್ಲಿಗೂ ನಾವು ಇಲ್ಲ ಚಾವಿ ಸಿಸ್ಟಮ್ ಮಾಡ್ಯವ್ರಿ, ನೀರಿನ ಸದ್ಬಳಕೆ ಭಾಳ ಆಗ್ತದೆ ಸರ್, ಮತ್ತು ಟೈಮ್ ಉಳಿತದೆ ಸರ್, ಆಳುಗಳನ್ನು ಖರ್ಚಿಲ್ಲ ಸರ್ ಇದ್ರದ್ದು.
1: ಅಂದ್ರೆ ನೀರಿನ ಉಳಿತಾಯನೂ ಕೂಡ ಆಗತ್ತಲ್ಲ?
0: ನೀರಿನ ಉಳಿತಾಯನೂ ಆಗ್ತದೆ ಸರ್.
1: ಅದೇ ರೀತಿ ಈಗ ತಾವು ಲಿಂಬೆಯನ್ನು ಬೆಳೆದಿನಿ ಅಂತ ಹೇಳಿದ್ರಿ, ಈ ಲಿಂಬೆಯಲ್ಲಿ ಯಾವ ತಳಿಯನ್ನು ಬೆಳೆದಿರಿ ತಾವು?
0: ನಾವು ಕಾಜಿ ಲಿಂಬೆ ಬೆಳಿತೀವಿ ಸರ್.
1: ಇದರ ಇಳುವರಿ ಯಾವ ರೀತಿ ಇದ್ರಿ?
0: ಇಳುವರಿ ಸರ್ ಮಿನಿಮಮ್ ಒಂದು ಗಿಡ ಮಿನಿಮಮ್ ಏನು ಇಲ್ಲ ಅಂದ್ರೆ 1-2 ಆಗ ಮಿನಿಮಮ್ 1,000-2,000 ಕಾಯಿ ಆತವ ಸರ್ ಪ್ರತಿ ವರ್ಷನು ಮಿನಿಮಮ್ ಸರ್.
1: ಲಿಂಬೆಯಲ್ಲಿ ಯಾವ್ದಾದ್ರು ರೋಗಗಳು ಬರ್ಬೋದಲ್ಲ?
0: ಹಾ, ಲಿಂಬೆ ಒಳಗೆ ಸರ್ ಹಂತಾಪರಿ ಏನು ರೋಗ ಇಲ್ಲ ಸರ್, ನೀರು ಹೆಚ್ಕೊಂಡ್

0: ಹೇಳಿದ್ರೆ ಒಂದು ಸ್ವಲ್ಪ ಕ್ಯಾಂಕರದ್ದು ಬರ್ತದೆ ಸರ್, ಒಂದು ಸ್ವಲ್ಪ ಸುಳಿಪಚ್ಚಿ ಬರ್ತದೆ ಕೀಟನಾಶಕ ಒಳಗೆ ರೀ, ಕೀಟ ಒಳಗೆ ಸುಳಿಪಚ್ಚಿ ಬರ್ತದೆ ಸರ್. ಸೊ ಕಜ್ಜಿ ರೋಗದೇ ಒಂದು ಸ್ವಲ್ಪ ಪ್ರಾಬ್ಲಮ್ ರೀ ಈ ಮಳೆಗಾಲ ಒಳಗೆ. ಅದಕ್ಕೆ ಏನು ಮಾಡ್ತೀವಿ ನಾವು ಪೂರಕವಾಗಿ ಏನಪ್ಪ ಮಳೆಗಾಲ ಪೂರ ಸಿವಶದ್ ಬರ್ತದೆ ಸರ್, ಬ್ಲೂ ಕಾಫರ್ ಮತ್ತು ಬ್ಯಾಕ್ಟೀರಿಯಾನಾಶಕ ಕೂಡಿ ಉಪಯೋಗ ಮಾಡಿಸಿಂದ ಮಳೆಗಾಲ ಪೂರ್ವದಾಗ ನಾವು ಸ್ಪ್ರೇ ಮಾಡ್ತೀವಿ ಸರ್. ಮತ್ತು ಭಾಳ ಮಳೆ ಆಯ್ತಂದ್ರೆ ಸೋಡಮನಸ್ ಅಂತ ಸಿಗ್ತದೆ ಸರ್, ಬೆಸ್ಲಸ್ ಮತ್ತು ಸೋಡಮನಸ್ ಜೈವಿಕ ಕೀಟನಾಶಕ ಬಳಸ್ತೇವೆ ಸರ್. ಅಲ್ಲಿಂದ ತ್ರಿಪ್ಸಾಗ ಮೊನೊಕಾಟೋಪಸ್ ಅಂತ ಬಳಸ್ತೇವೆ ಸರ್, ಸಲ್ಫಾರ್ ಮತ್ತು ಮೊನೊಕಾಟೋಪಸ್ ಬಳಸ್ತೇವೆ ಸರ್.
1: ಅದೇ ರೀತಿ ತಾವು ಈ ರೋಗಗಳು ಬರುವಕ್ಕಿಂತ ಮುಂಜಾಗ್ರತವಾಗಿ ಇವುಗಳನ್ನು ಬಳಸ್ತಾ ಇದ್ದೀರಿ?
0: ಮುಂಜಾಗ್ರತೆ ಬಳಸ್ತೇವೆ ಸರ್, ನಮ್ಮ ಹೆಚ್ಚಿನ ಇಳುವರಿ ಬರ್ತದೆ ಸರ್.
1: ತುಂಬ ಸಂತೋಷ ಬಶೀರ್ ಅವರೇ. ಅದೇ ರೀತಿ ಈಗ ತಾವು ಹೇಳಿದ್ರಿ ದಾಳಿಂಬೆಯನ್ನು ಕೂಡ ಬೆಳಿತೀನಿ ಅಂತೇಳಿ, ದಾಳಿಂಬೆಯಲ್ಲಿ ಯಾವ ತಳಿಯನ್ನು ತಾವು ಬೆಳಿತೀರಿ?
0: ಸರ್, ನನ್ನಲ್ಲಿ ದಾಳಿಂಬೆಯಲ್ಲಿ ಕೇಸರ್ ಮತ್ತು ಗಣೇಶ್ ತಳಿ ಇದೆ ಸರ್. ಎರಡೆಕರೆ ಕೇಸರ ಸರ್, ಎರಡೆಕರೆ ಗಣೇಶ್ ಸರ್.
1: ಈ ದಾಳಿಂಬೆನ ಹಚ್ಚೋಕ್ಕಿಂತ ಮುಂಚೆ ಭೂಮಿನ ಯಾವ ರೀತಿ ರೆಡಿ ಮಾಡ್ಕೊಂಡ್ರಿ?
0: ಸರಿಯಾಗಿ ನಾವು ಹದ ಮಾಡಿ ಸರ್, ಸರ್ ಬೆಡ್ ಮೂಲಕ ನಾವು ದಾಳಿಂಬೆ ಹಚ್ಚೀವಿ ಸರ್. ಎಲ್ಲ ಗಣೇಶ 12x12 ಹಚ್ಚೀವಿ ಸರ್. ಈಗ ಕೇಸರ 14x10 ಹಚ್ಚೀವಿ ಸರ್.
1: ಅಂದ್ರೆ ಅವು ಗಿಡಗಳಿಗಿರುವಂತ ಅಂತರ ಮತ್ತೆ ಈ ಗಿಡಗಳಿಗಿರುವಂತ ಅಂತರ ವ್ಯತ್ಯಾಸ ಬೇರೆ ಬೇರೆ ಐತಲ್ಲ?
0: ಹಾ, ಅಂದ್ರೆ ಸರ್ ಕೇಸರ್ ದಾಳಿಂಬೆ ಇತ್ತಿತ್ತಲಾಗಿ ಹಚ್ಚೀವಿ ಸರ್, ಗಣೇಶ ದಾಳಿಂಬೆ ಒಂದು 16-17 ವರ್ಷ ಹಚ್ಚಿವ್ರ. ಈಗ ನಾವು ಟ್ರ್ಯಾಕ್ಟರ್ ಮೂಲಕ ಸ್ಪ್ರೇ ಮಾಡೋದ್ರಿಂದ ಸ್ಪೇಸಸ್ ಹೆಚ್ಚಿಗೆ ಇಟ್ಕೊಂಡೇವೆ ಸರ್. ಮತ್ತು ಹೆಚ್ಚಿಗೆ ಸ್ಪೇಸ್ ಇಟ್ಕೊಂಡ ಸರಿಯಾಗಿ ಗಾಳಿನೂ ಆಡ್ತದೆ ಸರ್. ಹಿಂಗಾಗಿ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾದ ಗಿಡಕ್ಕೆ ರೋಗನು ಕಮ್ಮಿ ಬರ್ತದೆ ರೀ.
1: ಈಗ ಎರಡೂ ತಾವು ಬೆಳೆಗಳನ್ನು ಬೆಳೀತಾ ಇದ್ದಾರೆ ದಾಳಿಂಬೆಯಲ್ಲಿ, ಇಳುವರಿ ಯಾವ ರೀತಿ ಇದೆ ರೀ?
0: ಸರ್ ಇಳುವರಿ ಗಣೇಶ್ ಹೆಚ್ಚಿಗೆ ಸರ್, ಸ್ವಲ್ಪ ರೋಗ ಕಮ್ಮ. ಆದ್ರೆ ಮೆಚ್ಚುಗಾರಿಕೆ ಇರುವುದಿಲ್ಲ ಸರ್ ಗಣೇಶ್ ಒಳಗೆ, ಕೇಸರ್ಗೆ ಮೆಚ್ಚುಗಾರಿಕೆ ಇರ್ತದೆ, ರೇಟ್ ಜಾಸ್ತಿ ಇರ್ತದೆ ಸರ್.
1: ಅಂದ್ರೆ ಬೆಲೆಗಳ ವ್ಯತ್ಯಾಸನೂ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ತುಂಬಾ ಸಂತೋಷ ಬಶೀರ್ ಅವರೇ. ಈ ದಾಳಿಂಬೆಯಲ್ಲಿ ಸುಮಾರು ರೋಗಗಳು ಬರ್ತಾ ಇದಾವೆ, ಇವು ಯಾವ ಯಾವ ರೋಗಗಳು ಬರ್ತಾವ ಅಂತ ಹೇಳ್ತಿರ್ತಾವ
0: ಸರ್? ದಾಳಿಂಬೆ ಮೇನ ಕ್ಯಾರ್ ರೋಗ ಅಂತ ಬರ್ತದೆ ಸರ್, ಅಲ್ಟರ್ನೇರಿಯಾ ಅಂತ ಬರ್ತದೆ ರೀ, ಚಿಬ್ ರೋಗ ಅಂತ ಬರ್ತದೆ ರೀ, ಅಟ್ಯಾಕ್ ಅಂತ ಬರ್ತದೆ ಸರ್, ಮತ್ತು ಕೊಳೆ ರೋಗ ಅಂತೇಳಿ 4 ರೋಗಗಳು ಬರ್ತಾವೆ ಸರ್ ದಾಳಿಂಬೆಗೆ.
1: ದಾಳಿಂಬೆಗೆ ಇವುಗಳನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ಕೋತೀರಿ?
0: ವಿಶೇಷವಾಗಿ ದಾಳಿಂಬರಿ ಒಳಗೆ ಮುನ್ನೆಚ್ಚರಿಕೆ ಒಳಗೆ ನಾವು ರೋಗ ನಿರ್ವಹಣೆ ಮಾಡಿದೇವೆ, ಒಂದು 100% ಸಕ್ಸಸ್ ಸರ್. ಆದರೂ ಈ ಏನು ಆದ್ರತೆಯವಾದ ವಾತಾವರಣ ಇದ್ದಕ್ಕ ರೋಗ ಕಾಡ್ದ 4-5 ದಿನ ಒಳಗೆ ನಾವು ಕಂಪಲ್ಸರಿ ಸ್ಪ್ರೇ ಮಾಡ್ಬೇಕು ಸರ್. ಪ್ರತಿದಿನ ನಾವು ನಮ್ಮ ಗಿಡಗಳ ತಿರುಗಾಡ್ದಿತ್ತೇವೆ ಬರೀ, ಅದು ನಮ್ಗೆ ಆ ಗಿಡ ನಮ್ಗೆ ಹೇಳ್ತದೆ ರೀ ನನಗೆ ಇದು ಆಲಕತ್ತದ, ಇದು ಸಿಂಪ್ಟಮ್ಸ್ ತೋರಿಸ್ತದೆ ರೀ. ಅಂದಾಗ ಮಾತ್ರ ನಾವು ಸ್ಪ್ರೇ ಮಾಡಿದೆವು ಅಂದ್ರೆ ನಾವು 100% ದಾಳಿಂಬರಿ ಒಳಗೆ ಸಕ್ಸಸ್ ಆಗ್ತೀವಿ ರೀ.
1: ಅದೇ ರೀತಿ ಈ ದಾಳಿಂಬೆಯಲ್ಲಿ ಎಷ್ಟು ಇಳುವರಿ ಇದೆ ರೀ?
0: ದಾಳಿಂಬರಿ ಸರ್ ಮಿನಿಮಮ್ 1 ಎಕರೆಗೆಲ್ಲ 3-4 ಲಕ್ಷ ರೂಪಾಯಿ ಮಿನಿಮಮ್ ಸರ್. ರೇಟ್ ಚೆನ್ನಾಗಿತ್ತು ಮತ್ತು ಚೆನ್ನಾಗಿದೆ ಸರ್. ಈ ಕೆಸರ್ ದಾಳಿಂಬರಿ ಒಳಗೆ ರೇಟ್ ಹೆಚ್ಚಾಗಿದೆ ಸರ್. ಈ ಸಲ 100 ರೂಪಾಯಿ 100-120 ರೂಪಾಯಿ ನಮ್ಮಲ್ಲಿಗೆ ಅವರಾಗಿ ವ್ಯಾಪಾರಸ್ಥರೇ ಬಂದಿಸಿದ ಒಯ್ದಾರೆ ಸರ್. ಪೈಲ ನಾವು ಈ ಕೆಸರಲ್ಲಿ ಗಣೇಶ್ ದಾಳಿಂಬೆಯಲ್ಲಿ ಬೆಂಗಳೂರು ಮೈಸೂರು ಹೈದರಾಬಾದಲ್ಲಿ ನಾವು ರಫ್ತು ಮಾಡ್ತಿದ್ದೀವಿ ಸರ್, ಹೋಗಿ ನಾವು ಮಾರ್ಕೊಂಡು ಬರ್ತಿದ್ದೀವಿ ರೀ. ಆದರೆ ಇತ್ತಿತ್ತಲಾಗಿ ಬೇಡಿಕೆ ಹೆಚ್ಚಾಗಿ ಆಟೋಮೆಟಿಕ್ ವ್ಯಾಪಾರಸ್ಥರೇ ನಮ್ಮಲ್ಲಿ ಬರಲಾಗತ್ತಾರ ಸರ್.
1: ಅಂದ್ರೆ ಈಗ ತಾವು ಹೇಳಿದ್ರಿ ಈಗ ದಾಳಿಂಬೆಯಲ್ಲಿ ಕೂಡ ಸಾವಯವ ಮಾಡ್ತೀನಿ ಅಂತ ಹೇಳಿ.
0: ಸಾವಯವ ಮಾಡ್ತೀವಿ ಸರ್, ಕೆಮಿಕಲ್ ಬಳಸ್ತೀವಿ ಸರ್.
1: ಈ ಸಾವಯವ ಬಳಸೋದ್ರಿಂದ ಈ ಕಾಯಿಗಳಲ್ಲಿ ಸೈಜ್ಗಳ ವ್ಯತ್ಯಾಸ ಮತ್ತು ಏನಾದರೂ ರುಚಿಯಲ್ಲಿ ವ್ಯತ್ಯಾಸ ಆಗ್ಬೋದಲ್ಲ?
0: 100% ಸರ್, ಕೀಪಿಂಗ್ ಕ್ವಾಲಿಟಿನೂ ಚಲೋ ಬರ್ತದೆ ಸರ್, ಸೈಜು ಚಲೋ ಬರ್ತದೆ ರೀ, ರೋಗ ನಿರೋಧಕ ಗಿಡದ ಹೆಚ್ಚಿಗೆ ಮಾಡ್ತದೆ ಸರ್.
1: ಅಂದ್ರೆ ರೋಗ ಬರಲಾರದಂತ ಸ್ಥಿತಿಯನ್ನು ಈ ಸಾವಯವ ಕಾಪಾಡ್ತೈತೆ ತಾವು ಹೇಳ್ತಾ ಇದ್ರಿ?
0: ಹೌದು ಸರ್, ಹೌದೌದು ಸರ್.
1: ಇದರ ಮಾರುಕಟ್ಟೆ ವ್ಯವಸ್ಥೆನ ಎಲ್ಲಿ ಮಾಡ್ಕೊಂಡ್ರಿ
0: ಸರ್? ಮೊದಲು ಹೋದ ವರ್ಷದಿಂದ ನಾವು ಮಾರುಕಟ್ಟೆ ನಮ್ಮದೇ ಆದ ಗಾಡಿ ಒಳಗೆ ಸರ್, ಒಂದು ಅಶ್ವಗಳೇನೇನು ಗಾಡಿ ಇದೆ ಸರ್, ಬೆಂಗಳೂರು ಸೋಲಾಪುರ ಹೈದರಾಬಾದ್ ಮೈಸೂರು ಹೋಗಿ ಮಾರ್ಕೊಂಡು ಬರ್ತಿದ್ದೇವೆ ಸರ್. ಇತ್ತಿತ್ತಲಾಗಿ ಇವು ಸ್ವಲ್ಪ ಬೇಡಿಕೆ ಹೆಚ್ಚಾಗೋದ್ರಿಂದ ಮತ್ತು ನಮ್ಮ ಒಳ್ಳೆಯ ಗುಣಮಟ್ಟ ದಾಳಿಂಬೆ ಇರೋದ್ರಿಂದ ಅವರಾಗಿ ವ್ಯಾಪಾರಸ್ಥರೇ ಬಂದು ನಮ್ಮ ತೋಟಕ್ಕೆ ಬಂದಿಸಿ ಒಲಿಗತ್ತಾರೆ ಸರ್. ಈ ಸಲ 100 ರೂಪಾಯಿ 120 ರೂಪಾಯಿ ಮಾರ್ಕೆಟ್ ಮಾಡ್ಕೊಂಡಿನಿ ಸರ್.
1: ತುಂಬ ಸಂತೋಷ ಬಶೀರ್ ಅವರೇ. ಅದೇ ರೀತಿ ತಾವು ಮುಂಚೆನೇ ಹೇಳಿದ್ರಿ ಬಾಳೆ ಕೂಡ ಬೆಳಿತೀರಿ ಅಂತ ಹೇಳಿದ್ರಿ, ಈ ಬಾಳೆಯನ್ನು ಎಷ್ಟು ಎಕರೆದಲ್ಲಿ ಬೆಳೆದಿರಿ?
0: ಬಾಳೆ ಸರ್ ಒಂದು 100-120 ಮನಿ ಪೂರ್ತಿ ಮಾಡ್ಕೊಂಡಿನಿ ಸರ್. ಅಲ್ಲೇ ನಮ್ಮ ಕಿರಾಣಿ ಅಂಗಡಿ ಸರ್, ಅಂಗಡಿ ಒಳಗೆ ಅಲ್ಲೇ ಇಟ್ಟು ಮಾರ್ತೀನಿ ಸರ್, 50-60 ರೂಪಾಯಿ ಡಜನ್ ಒಳಗೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಸಾವಯವನೇ ಬಾಳೆ ಬೆಳಿತೀನಿ ಸರ್.
1: ಈ ಬಾಳೆಯಲ್ಲಿ ಯಾವ ತಳಿಯನ್ನು ಬೆಳೆದಿರ್ತಾವ?
0: ಏಲಕ್ಕಿ ಬಾಳೆ ಅಂತ ಸರ್, ಏಲಕ್ಕಿ ಬಾಳೆನೇ ಬೆಳಿತೀನಿ ಸರ್, ಮತ್ತು ಜವಾರಿ ಬಾಳೆನೂ ಆದ ಸರ್.
1: ಇದರಲ್ಲಿ ಯಾವ ಥರ ತಾವು ನಿರ್ವಹಣೆ ಮಾಡ್ತಾ ಇದ್ರಿ?
0: 6 ಫುಟಿಗೆ ಒಂದು ಹಚ್ಚಿನ ಸರ್, ಹನಿ ನೀರಾವರಿ ಮಾಡ್ಬೇಕಾಗ ನಾ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿನಿ ಸರ್. ಆಲ್ಮೋಸ್ಟ್ ಆಲ್ ಇದಕ್ಕೆ ಪ್ರತಿ ತಿಂಗಳು ಜೀವಾಮೃತ ಮತ್ತು ಪಂಚಗವ್ಯ ಜೈವಿಕ ಕೀಟನಾಶಕಗಳು ಬಳಸ್ತೀನಿ ಸರ್. ಎಚ್ಚೆತ್ತವಾಗಿ ತಿಪ್ಪಿ ಕಾರನ್ನ ಭಾಳ ಬಳಸ್ತೀನಿ ಸರ್. ಮತ್ತು ವೀಡ್ ಬತ್ತಂದ ಕಳೆನಾಶಕ ಬಳಸೋಲ್ ಸರ್, ಬ್ರಷ್ ಕಟ್ರಿಂದ ಇದು ಮಾಡ್ತೀನಿ ಸರ್, ಇಲ್ಲ ಲೇಬರ್ ಹಚ್ಚಿಂದ ತೆಗಿಸ್ತೀನಿ ಸರ್. ಸರ್
1: ಅಂದ್ರೆ ಕಳೆನಾಶಕಗಳನ್ನ ಸಿಂಪಡಣೆ ಮಾಡಂಗಿಲ್ಲ, ಅದ್ರ ಜೊತೆ ಬ್ರಷ್ ಕಟ್ರ್ ಅಥವಾ ಆಳುಗಳ ಮುಖಾಂತರ ತಾವು ಕಸವನ್ನ ನಿರ್ವಹಣೆ ಮಾಡ್ತಾ ಇದ್ರಿ?
0: ಹೌದು ಸರ್.
1: ಇದರಲ್ಲಿ ಆದಾಯ ಚೆನ್ನಾಗಿದೆ ಅಲ್ಲ?
0: ಹೌದು ಸರ್, ಚಲೋ ಅದು ಸರ್. ಇದು ಮಿನಿಮಮ್ ಏನಾದ್ರೆ ಇದನ್ನು ಒಂಥರ

0: ಹಿಂಡದ ಎಮ್ಗಳು ಇದ್ದಂಗೆ ಸರ್, ಹಿಂಡ ದನಗಳು ಇದ್ದಂಗೆ ರೀ. ಅಂದ್ರೆ ಪ್ರತಿ ವಾರ ಮಿನಿಮಮ್ ಏನೂ ಇಲ್ಲ ಅಂದ್ರೆ ಒಂದು ಗಿಡ 6-7 ಡಜನ್ ಇರ್ತದೆ ರೀ. ಮಿನಿಮಮ್ ಏನೂ ಇಲ್ಲ ಅಂದ್ರೆ ಡಜನ್ಗೆ 40-50 ರೂಪಾಯಿ ಹೋಗ್ತಾರೆ. ಇದು ಆದಾಯ ಚಲೋ ಸರ್ ಇದ್ರು.
1: ಬಶೀರ್ ಅವರೇ, ತಾವು ಕಬ್ಬನ್ನು ಕೂಡ ಬೆಳಿತಾ ಇದ್ದೀನಿ ಅಂತ ಹೇಳಿದ್ರಿ, ಕಬ್ಬಣ್ಣ ಯಾವ ತಳಿಯನ್ನು ತಾವು ಬೆಳಿತಾ ಇದ್ರಿ?
0: ಸರ್, ನಮಗೆ ಪಲ 265 ವೆರೈಟಿ ಬೆಳೆದಿದ್ದೀರಿ ಸರ್. ಒಂದು 3 ಎಕರೆ ನಾನು ಕಬ್ಬಿದ್ದೆ ಸರ್. 6 ಫುಟಿಗೆ ಒಂದು ಸಾಲ ಹಾಕಿನಿ ಸರ್. ನಾ ಆಲ್ಮೋಸ್ಟ್ ಆಲ್ ಫಸ್ಟ್ ವರ್ಷ ನಮಗೆ 80 ಟನ್ ಬಂದ ಸರ್. ಸೆಕೆಂಡ್ 2ನೇ ವರ್ಷ 60 ಟನ್ ಬಂದವು ರೀ. ಇನ್ನು 3ನೇ ವರ್ಷ 40 ಟನ್ ಬಂದ ಸರ್.
1: ಅಂದ್ರೆ ಪ್ರತಿ ಎಕರೆಗೆ?
0: ಪ್ರತಿ ಎಕರೆಗೆ ಸರ್.
1: ಆದ್ರೆ ಇಳುವರಿಯಲ್ಲಿ ವ್ಯತ್ಯಾಸ ಆಯ್ತಲ್ಲ ವರ್ಷದಿಂದ ವರ್ಷಕ್ಕೆ?
0: ಹೌದು ಸರ್, ಯಾಕಂದ್ರೆ ಫಸ್ಟಿಗೆ ಒಂದ್ ಸ್ವಲ್ಪ ಬಹಳ ಚಲೋ ಬಂತು ಸರ್, ನಾವು ಸ್ವಲ್ಪ ಇದು ಮಾಡಿದೇವ್ರಿ. ಸೆಕೆಂಡ್ ವರ್ಷ ಮತ್ತೆ 3ನೇ ವರ್ಷ ಸ್ವಲ್ಪ ಕಂಬ ಸರ್. ಹೆಚ್ಚಿ ಮಳೆ ಆಯ್ತು, ಒಂದು ನಾವು ಲೇಬರ್ ಸಿಗ್ಲಿಲ್ಲ ಅಂತ ಹೇಳಿ ಕಳೆನಾಶಕ ಬಳಸೇವು ಸರ್. ಹಿಂಗಾಗಿ ನಮ್ಗೆ ಇಳುವರಿ ಒಳಗೆ ಭಾಳ ಹೊಡೆದ್ಬೇಕು ಸರ್.
1: ಈ ಕಬ್ಬಿನ ಸಾಲಿನ ಅಂತರಗಳನ್ನ 6 ಫುಟ್ ಇಟ್ಟಿನಿ ಅಂತ ಹೇಳಿದ್ರಿ, ಅವುಗಳ ಅಂತರ ಜಾಸ್ತಿ ಆಯ್ತಲ್ಲ?
0: ಹಾಂ ಸರ್, ಅಂತರ ಜಾಸ್ತಿ ಆದ್ರೆ ಸರಿಯಾಗಿ ಗಾಳಿ ಆಡ್ದ ಸರ್. ಒಂದು ಮಿನಿಮಮ್ ಒಂದು ಕಬ್ಬು ಬೆಳಿಬೇಕಾದ್ರೆ 1 ಫೂಟ್ರೇ ಬೇಕು ಸರ್. ಅಂದ್ರೆ 7-8 ಮರಿಗಳು ಬರ್ತಾರ ಸರ್. ಎಷ್ಟು ಗಾಳಿ ಆಡ್ತದೆ ಅಷ್ಟು ರೋಗ ಬರಲ್ಲ ಸರ್, ಮತ್ತು ಗಣಿನೂ ದಪ್ಪ ಆಗ್ತದೆ ರೀ. ಹಿಂಗಾಗಿ ಸ್ಪೇಸ್ ದೂರಿಟ್ಟಿನಿ ಸರ್. ಮತ್ತು ಅದರೊಂದು ವಿಶೇಷವಾಗಿ ಏನಪ್ಪ ಅಂದ್ರೆ ಕಬ್ಬಿನ ಕಸ ಭಾಳ ಆಗ್ತದೆ ರೀ. ಎಷ್ಟು ಟ್ರ್ಯಾಕ್ಟರ್ಗಳ ಮೂಲಕ ಮತ್ತು ಬ್ರಷ್ ಕಟ್ಟರ್ ಮೂಲಕ ಮತ್ತು ಪವರ್ ಟೆಲರ್ ಮೂಲಕ ನಾವು ಇದು ಮಾಡ್ತೀನಿ ಸರ್. ಒಳಗೆ ಎಡಕುಂಟ ಹೊಡಿತೀವಿ ರೀ, ಆ ಲೇಬರ್ ಚಾರ್ಜ್ ಬರೋಲ್ಲ ಸರ್.
1: ಅಂದ್ರೆ ಕಳೆಗಳನ್ನು ಕಳೆನಾಶಕಗಳನ್ನು ಹೊಡಿಲಾರದ ತಾವು ಈ ಟ್ರ್ಯಾಕ್ಟರ್ ಮುಖಾಂತರ ಬ್ರಷ್ ಕಟ್ಟರ್ ಮುಖಾಂತರ ಕಳೆಯನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ?
0: ಒಂದು 7 HP ಪವರ್ ಟೆಲರ್ ಸರ್, ಅದರಿಂದ ನಾವು ಇದು ಮಾಡಿಕೊಳ್ತೀವಿ.
1: ತುಂಬ ಸಂತೋಷ ಬಶೀರ್ ಅವರೇ. ಅದೇ ರೀತಿ ಈ ಕಬ್ಬಿನಲ್ಲಿ ನೀರಿನ ವ್ಯವಸ್ಥೆನ ಯಾವ ರೀತಿ ಮಾಡ್ಕೊಂಡ್ರಿ, ಡ್ರಿಪ್ ಇರಿಗೇಷನ್ ಅಥವಾ
0: ಕಾವಲಿ ಮುಖಾಂತರ? ಕೃಷಿ ಇಲಾಖೆಯಿಂದ ಸ್ಪ್ರಿಂಕ್ಲರ್ ಪೈಪ್ಗಳು ತಂದೆವು ಸರ್. ಅದಕ್ಕೆ ಹೋಲ್ ಹೊಡೆದು ಒಂದು 14 mm ಹೋಲ್ ಹೊಡಿಸಿ ಚಾವಿ ಸಿಸ್ಟಮ್ ಮಾಡಿವ್ರು ಸರ್. 2 ಗಂಟೆಗೊಮ್ಮೆ ಒಂದು ವಾಲ್ವ್ ತಿರುಗಿ ಬರ್ತೀವಿ ರೀ. ಇದರಿಂದ ಏನಪ್ಪ ನೀರಿನ ಸದ್ಬಳಕೆ ಆಗ್ತದೆ ಸರ್, ಲೇಬರ್ ಚಾರ್ಜು ಬರೋಲ್ಲ. ಇದೇ ಟೈಮ್ ನಾವು ಹೈನುಗಾರಿಕೆ ಒಳಗೆ ಬಳಸ್ಕೋತೀವಿ ಸರ್, ಮತ್ತು ಕುರಿ ಸಾಗಾಣಿಕೆ ಒಳಗೆ ಇದು ಟೈಮ್ ಬಳಸ್ಕೋತೀವಿ ಸರ್. ಇದರಲ್ಲಿ ಏನಪ್ಪ ಸಮಯ ನಿರ್ವಹಣೆ ಆಗ್ತದೆ ಸರ್, ಒಂದು ನೀರಿನ ನಿರ್ವಹಣೆನೂ ಭಾಳ ಕರೆಕ್ಟ್ ಆಗ್ತದೆ ಸರ್. ನೀರು ಹಾಳಾಗೋಲ್ಲ ಸರ್, ಕರೆಕ್ಟ್ ಇದು ಆಗ್ತದೆ ಸರ್.
1: ನೀರಿನ ಉಳಿತಾಯ ಕೂಡ
0: ಉಳಿತಾಯನೂ ಆಗ್ತದೆ ಸರ್.
1: ತುಂಬ ಸಂತೋಷ ಬಶೀರ್ ಅವರೇ. ಅದೇ ರೀತಿ ಈ ಕಬ್ಬಿನ ಸಾಲಿನ ಅಂತರ 6 ಫುಟ್ ಇರುತ್ತಲ್ಲ, ಅದರ ಮಧ್ಯದಲ್ಲಿ ಏನಾದರೂ ಅಂತರ ಬೆಳೆಗಳನ್ನು ಬೆಳೀತಾ ಇದ್ರಿ?
0: ಫಸ್ಟಿಗೆ ಉಳ್ಳಾಗಡ್ಡಿ ಬೆಳೆದಿದ್ದೇವೆ ಸರ್, ಒಂದು ಬೀಳ್ರಿ ಸರ್. ಉಳ್ಳಾಗಡ್ಡಿ ಹಾಕಿದ್ವಿ ಸರ್ ಮಿಶ್ರ ಬೆಳೆಯಾಗಿ, ಅದು ಚಲೋ ಬರ್ತದೆ. ಇತ್ತಿತ್ತಾಗಿ ರೇಟು ಇಲ್ಲರಿ, ಹಿಂಗಾಗಿ ಸಮಸ್ಯೆನೂ ಭಾಳ ಬರ್ತದೆ ಸರ್, ಲೇಬರ್ಸ್ ಇದ್ರು ಸರ್. ಹಿಂಗಾಗಿ 2ನೇ ವರ್ಷ ನಾವು ಏನು ರೂಟ್ರ್ ಹೊಡಿಸಿಂದ ಖಾನ್ದಾನಿ ಮಾಡ್ಕೊಂಡ್ಬಿಟ್ಟೇವ್ರಿ, ಒಳ್ಳೆ ಆದಾಯ ಬರ್ತಾರೆ ಸರ್. ನಾವು ಆ ವರ್ಷ ನಾವು ಯಾವ ಇದು ಮಾಡಿಲ್ಲ ಸರ್, ಯಾವ ಗೊಬ್ಬರನೂ ಕಟ್ಟಿಲ್ಲ, ಯಾವನು ಇದು ಬಿಟ್ಟಿಲ್ಲ ಸರ್. ಹಸಿರೆಲ್ಲ ಗೊಬ್ಬರ ಆಯ್ತು ರೀ, ಕಥಾಟ ಹೋಯ್ತು ಸರ್ ಕಾಂತ ಬಿಡದ್ರಿ.
1: ತಾವು ಈಗ ಹಸಿರೆಲೆ ಗೊಬ್ಬರಗಳನ್ನು ಕೂಡ ತಾವು ಬೆಳೆದು ತಾವು ಬಳಸ್ತಾ ಇದ್ದೀರಾ?
0: ಹೌದು ಸರ್, ಇದು ಹಸಿರೆಲೆ ಸರ್, ಸೆಣಬ ಮತ್ತು ಡ್ರ್ಯಾನ್ಸಾ ಸರ್. ನಮಗೆ ಇಲ್ಲಿ ಬಳುವಳಿ ಆರಿಸಿಕೆ ಆದಾಗ ನಮ್ಗೆ ಕೊಟ್ಟಿರ ಸರ್ ಬೀಜ ಡೆಮೋಗಾಗಿ, ಅದು ಹಸಿರೆಲೆ ಗೊಬ್ಬರ ಆಗಿ ಬಳಸಿದ್ದೀವಿ ಸರ್. ಒಳ್ಳೆ ಇಳುವರಿ ಬತ್ತ ಸರ್, ಅದು ಹೂ ಹಾಕಿ ತಪ್ಪೆಲ್ಲ ನಾವು ರೋಟೋವೀಟ್ರಲ್ಲಿಂದ ಮನೆಗೆ ಕುಡಿಸಿದ್ರು ಸರ್, ಬೆಸ್ಟ್ ಇಳುವರಿ ಬಂತು ಸರ್.
1: ಅಂದ್ರೆ ಒಂದು ತಿಪ್ಪಿ ಗೊಬ್ಬರವನ್ನು ಹೊಡೆದಂಗೆ ಆಗತ್ತಲ್ಲ, ಅದು
0: ಅದಕ್ಕಿಂತ ಹೆಚ್ಚು ಲಾಭ ಸರ್.
1: ಅದಕ್ಕಿಂತ ಹೆಚ್ಚಾಗಿರ್ತದೆ
0: ಒಂದು ಮಲ್ಚಿಂಗ್ ಆಗಿಬಿಡ್ತದೆ ಸರ್, ಕಸನೂ ಇಳುವಲ್ಲ. ಹಿಂಗಾಗಿ ಅದು ಭಾಳ ಬೆಸ್ಟ್ ಸರ್.
1: ತುಂಬ ಸಂತೋಷ ಬಶೀರ್ ಅವರೇ. ತಾವು ತೊಗರಿಯನ್ನು ಬೆಳಿತೀನಿ ಅಂತ ಹೇಳಿದ್ರಿ, ಈ ತೊಗರಿಯಲ್ಲಿ ಯಾವ ತಳಿಯನ್ನು ಬೆಳಿತಾ ಇದ್ರಿ?
0: ಸರ್, ತೊಗರಿಗಳ ಪಲ್ಲ ಗುಳ್ಳೆ ಬೆಳೆದಿದ್ದೇವೆ ಸರ್. ಇತ್ತಿತ್ತಲಾಗಿ TSR3 ಬಳಸ್ತೇವೆ ಸರ್.
1: TSR?
0: ಹಾಂ, TSR ಸರ್. ಇದು ಮಡ್ಡಿ ಬಳಸ್ತೇವೆ ಸರ್, GRG 152 ಅಂತೇಳಿ ನಮ್ಮ ತೋಟಕ್ಕೆ ಬೆಳೆಸ್ತಾರೆ ಸರ್. ಕರಿ ಮಣ್ಣಿನ ಭೂಮಿ ಇದು ಸರ್, ಅದು ಅಲ್ಲಿ ಮಡಿ ಚಲೋ ಇಳುವರಿ ಬರ್ತದೆ ಸರ್. TSR3 ಚಲೋ ಬರ್ತದೆ, GRG2 ಚಲೋ ಬರ್ತದೆ ಸರ್.
1: ತೊಗರಿ ಇಳುವರಿಯನ್ನು ಯಾವ ರೀತಿ ತಗೊಳ್ತಿದ್ದಾರೆ
0: ಸರ್? ಎಕರೆಗೆ ಮಿನಿಮಮ್ ಏನೂ ಇಲ್ಲ, ಒಂದು 5-6 ಕಟ್ಟ ಅಂತ ಬೆಳಿತೀವಿ ಸರ್. 8 ಕಟ್ಟ ಅಂತ ಆಗ್ತದೆ ಸರ್.
1: ಇದರಲ್ಲಿ ಏನು ರಾಸಾಯನಿಕ ಬಳಸ್ತೀರಾ ಅಥವಾ ಸಾವಯವದಲ್ಲ?
0: ಇಲ್ಲ ಸರ್, DAP ಮೇಲೆ ಗೊಬ್ಬರ ಕೊಡ್ತೇವೆ ಸರ್. ಏನಪ್ಪ ಅಂದ್ರೆ ಎರೆಹುಳ ಗೊಬ್ಬರನೂ ನಾವು ಶೋಷಿಸಿಂದ ಏನು ಎಡಿ ಹೊಡೆ ಟೈಮ್ಗಳು ನಾವು ಎಣ್ಣೆ ಟೈಮಿಗೆ ಎರೆಹುಳ ಗೊಬ್ಬರ ಕೊಡ್ತೇವೆ ಸರ್.
1: ಅದೇ ರೀತಿ ತಾವು ಈ ಎರೆಹುಳ ಗೊಬ್ಬರವನ್ನು ರೆಡಿ ಮಾಡ್ತೀರಿ ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ಮಾಡ್ಕೊಂಡ್ರಿ
0: ಸರ್? ಎರೆಹುಳ ಗೊಬ್ಬರದ್ದು ನಮ್ಗೆ 2 ಪಿಟ್ ಸರ್. 2 ಪಿಟ್ ಏನಪ್ಪ ಎರೆಹುಳ ಗೊಬ್ಬರ ನಾವು ತಯಾರು ಮಾಡಿ ಎರೆ ಜಲ್ಲನ ತಯಾರು ಮಾಡ್ಕೋತೀವಿ ಸರ್. ಒಂದು 90-100 ದಿವಸ ಒಳಗೆ ನಮ್ಮ ಎರೆಹುಳ ಗೊಬ್ಬರ ತಯಾರಾಗ್ತದೆ ಸರ್. ಮೊದಲು ಏನಪ್ಪ ಅಂದ್ರೆ ಒಂದು ಪದರ ಸಗಣಿ ಹಾಕ್ತೇವೆ ಸರ್, ಸೆಕೆಂಡ್ ಪದರ ಅರ್ಧಂಬರ್ಧ ಕೊಳತ ಖಾತ ಹಾಕ್ತೇವೆ ಸರ್, 3ನೇ ಲೇಯರ್ ಮತ್ತೆ ಹೆಂಡಿ ಹಾಕ್ತೇವೆ ಸರ್, 4ನೇ ಲೇಯರ್ ಸುಬಿರಿಸ ಪದಾರ್ಥ ಈ ತೆಂಗಿನಗಿರಿ ಮೆಕ್ಕೆಜೋಳ ಇದು ರೀ ಸರ್, ತೊಗರಿದು ಕಡ್ಡಿಗೆ ಹಾಕ್ಸಿಂದ ಈ ಥರ ಲೇಯರ್ ಫಿಲಪ್ ಮಾಡ್ಕೊಂಡು ಮ್ಯಾಗ ಮತ್ತೊಮ್ಮೆ ಲೇಯರ್ ಲಾಸ್ಟ್ ಲೇಯರ್ ಸಗಣಿ ಹಾಕ್ಸಿಂದ ಒಂದು ಪಿಟಿಗೆ ಮಿನಿಮಮ್ ಒಂದು 2 kg ಹುಳ ಬಿಡ್ತೀವಿ ಸರ್. ಇದು 90-100 ದಿವಸ ಒಳಗೆ ಒಳ್ಳೆ ಗೊಬ್ಬರ ಆಗ್ತದೆ ಸರ್. ಒಂದು ಪಿಟ್ ಮಿನಿಮಮ್ 14-12 ಚೀಲ ಆಗ್ತದೆ ಸರ್ ನಮ್ಗೆ.
1: ಅದರ ಎರೆಹುಳ ಗೊಬ್ಬರವನ್ನು ಮಾರಾಟ ಕೂಡ ಮಾಡ್ತೀರಾ ಅಥವಾ ತಮ್ಮ ಹೊಲಕ್ಕೆ ಅಷ್ಟೇ
0: ಸರ್? ನಮ್ಮ ತೋಟಕ್ಕೆ ನಾವು ಎಷ್ಟು ಹತ್ತದ ಅಷ್ಟು ಬೆಳ್ಕೋತೀವಿ ಸರ್.
1: ತುಂಬ ಸಂತೋಷ ಬಶೀರ್ ಅವರೇ. ಈಗ

0: ತಾವು ಶೇಂಗಾನು ಬೆಳಿತೀನಿ ಅಂತ ಹೇಳಿದ್ರಿ, ಶೇಂಗಾನ ಯಾವ ರೀತಿ ತಾವು ಬೆಳಿತಾ ಇದ್ರಿ
1: ಸರ್? ಈ ಅಕ್ಕಡಿ ಸಾಲ ಒಳಗ ನಾವು ತೊಡಿ ಜೊತೆಗೆ ಶೇಂಗಾ ಹಾಕ್ತೇವೆ ಸರ್, ನವಣೆ ಹಾಕ್ತೇವೆ ಸರ್, ಮುಕ್ಕಣಿ ಹಾಕ್ತೇವ್ರಿ ಸರ್, ಹೆಸರು ಹಾಕ್ತೇವೆ, ಮನೆ ಪುಟ್ಟಿದ ಹಾಕ್ತೇವೆ ಸರ್, ಮಾರಾಟ ಮಾಡ್ತೇವೆ.
0: ಅಂದ್ರೆ ತೊಗರಿಯ ಜೊತೆಗೆ ಮಿಶ್ರ ಬೇಸಾಯವಾಗಿ ಶೇಂಗಾ ಮತ್ತು
1: ಸಾಲ ಒಳಗೆ ಬೆಳಿತೇವೆ ಸರ್.
0: ಇದ್ರ ಇಳುವರಿನೂ ಚೆನ್ನಾಗಿದೆ.
1: ಹಾ, ಇಳುವರಿ ಚೆನ್ನಾಗಿದೆ.
0: ಅಟ್ ಲೀಸ್ಟ್ ಮನಿ ಪೂರ್ತಿಕಾದ್ರೂ ಆಗತ್ತಲ್ಲ?
1: ಒಂದ್ ಸರ್ ಒಂದ್ ತೊಗರಿ ಫೇಲ್ ಆಯ್ತು ಅಂದ್ರೆ ನಮ್ಗೆ ಇದುವರೆ ಲಾಭದಾಯಕ ಆಗ್ತದ್ರಿ, ಮತ್ತ ತೊಗರಿ ಖರ್ಚುನು ನಾಳೆ ಎಣ್ಣೆ ಹೊಡೆ ಸ್ಪ್ರೇ ಖರ್ಚುನು ನಾವು ಆಟೋಮೆಟಿಕ್ ಇದ್ರಲ್ಲಿ ಉಳಿಸ್ಕೊಂಡು ಆಗತ್ತದ್ರಿ.
0: ಈಗ ತಾವು ಮೀನು ಸಾಕಾಣಿಕೆನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಈ ಮೀನು ಸಾಕಾಣಿಕೆನ ಯಾವ ರೀತಿ ಮಾಡ್ತಾ ಇದ್ದೀರಿ
1: ಸರ್? ನಮ್ಮ ಬಾವಿ ಅಂತೂ ಹಳದಾಗ ಸರ್, ಕಟ್ಲಾ ಮೀನು ಬಿಟ್ಟೇವ್ರಿ ಸರ್. ಇಲ್ಲಿ ನಮ್ಮ ಭೂತಾನ್ ಟ್ಯಾಂಕ್ ಒಳಗೆ ನಮ್ಗೆ ರೂಪಾಯಿಗೊಂದು ಮೀನಿನ ಮರಿ ಕೊಟ್ಟಾರ ಸರ್, ಒಂದು 4-5 ಮೀನು ಬಿಟ್ಟೇವು ಸರ್. ಅದ್ರದ್ದು ಚಲೋ ಲಾಭ ಸರ್, ಮಾಡಕ್ಕೆ ಬಂದು 60-70 ರೂಪಾಯಿ ಕಿಲೋ ಹಂಗೆ ಬಂದು ಹೋಯ್ತಾರೆ ಸರ್.
0: ಈ ಮೀನುಗಳಿಗೆ ಆಹಾರ ವ್ಯವಸ್ಥೆ ಯಾವ ರೀತಿ ಪಡ್ಕೊಂತೀರಿ
1: ಸರ್? ಮೆಕ್ಕೆಜೋಳ ನುಚ್ಚು ಹೊಡಿಸಿರ್ತೇವೆ ಸರ್, ಹೆಂಗೂ ದನಗಳಿಗೆ ಮೆಕ್ಕೆಜೋಳ ನುಚ್ಚ ಅಕ್ಕಿ ಬಳಸ್ತೇವೆ ಸರ್.
0: ಬಶೀರ್ ಅವರೇ, ಇಷ್ಟೆಲ್ಲ ತಾವು ಬೆಳೆಗಳನ್ನ ಬೆಳಿತಾ ಇದ್ದೀನಿ ಅಂತ ಹೇಳಿದ್ರಿ, ಈ ಎಲ್ಲ ಬೆಳೆಗಳನ್ನ ತಾವು ಒಬ್ಬರೇ ಯಾವ ರೀತಿ ನಿಭಾಯಿಸ್ತೀರಿ?
1: ಏನು ಸರ್, ನಮ್ಮ ಫ್ಯಾಮಿಲಿನೂ ತೋಟದ ಇದ್ದೇವೆ ಸರ್, 5-6 ವರ್ಷದಿಂದ. ನಾವು ನಮ್ಮ ಶ್ರೀಮಂತರು, ನಮ್ಮ ತಂದೆ ತಾಯಿಗಳು ಮತ್ತು ಹೊರಗಿನ ಆಳುಗಳು ನಾವು ಬಳಸ್ತೇವೆ ಸರ್. ಈಗಾಗಲೇ ಒಳ್ಳೆ ಯಂತ್ರೋಪಕರಣಗಳು ಬಂದವ್ರು ಸರ್, ಹಾರ್ವೆಸ್ಟರಿಂದ ನಾವು ಹಾರ್ವೆಸ್ಟ್ ಮಾಡ್ತೇವೆ ಸರ್.
0: ತುಂಬ ಸಂತೋಷ ಬಶೀರ್ ಅಹಮದ್ ಬಳಗಾರ ಅವರೇ, ಇಷ್ಟೆಲ್ಲ ಕೃಷಿಯ ಸಾಧನೆಯನ್ನು ಕಂಡು ತಮಗೆ ಯಾವ್ಯಾವ ಪ್ರಶಸ್ತಿಗಳು ಬಂದವು
1: ಸರ್? 2016-17 ಒಳಗೆ ಬೆಸ್ಟ್ ಯೂತ್ ಫಾರ್ಮರ್ ಅವಾರ್ಡ್ ಆಯ್ತು ಸರ್, CRI ಪಂಪ್ ಅವಾರ್ಡ್ ಆಯ್ತು ಸರ್, ಮತ್ತು 2017-18 ಒಳಗೆ ತೋಟಗಾರಿಕಾ ಶ್ರೇಷ್ಠ ರೈತ ಅಂತೇಳಿ ಬಾಗಲಕೋಟೆ ಯೂನಿವರ್ಸಿಟಿ ಅವ್ರು ಕೊಟ್ಟರು ಸರ್. 2024-25 ಒಳಗೆ ಸರ್ ಸೂಪರ್ ಸ್ಟಾರ್ ರೈತ ಅವಾರ್ಡ್ ಆಯ್ತು ಸರ್, ಮತ್ತು 2024-25 ಬೆಸ್ಟ್ ವಿದ್ಯಾನ್ಮುಖ ಕೃಷಿ ಪಂಡಿತ್ ಪ್ರಶಸ್ತಿ ಆಯ್ತು ಸರ್.
0: ತುಂಬ ಸಂತೋಷ ಬಶೀರ್ ಅಹಮದ್ ಬಳಗಾರ ಅವರೇ, ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ತಮ್ಮನ್ನು ಅರಿಸಿ ಬರಲಿ ಅಂತೇಳಿ ನಾವು ಆಶಿಸ್ತಾ, ಕೊನೆಯದಾಗಿ ಈಗ ನಮ್ಮ ಯುವ ರೈತರು ಈ ಕಾರ್ಯಕ್ರಮನ ಕೇಳ್ತಕ್ಕಂಥವ್ರು, ಈ ಕೃಷಿ ಕಡೆ ಬರಬೇಕು, ಸಮಗ್ರ ಕೃಷಿಯನ್ನು ಮಾಡಬೇಕು ಅನ್ನೋರಿಗೆ ಏನು ಹೇಳೋಕೆ ಇಷ್ಟಪಡ್ತಿರ್ತಾವೆ
1: ಸರ್? ರೈತರು ವಿಶೇಷವಾಗಿ ಏನಪ್ಪ ಅಂದರೆ, ಈ ಕೃಷಿ ಏನಪ್ಪ ನಾವು ತಾಂತ್ರಿಕತೆ ಒಳಗೆ ನಾವು ಬಳಸಿದ್ದೇ ಆದರೆ ತಾಂತ್ರಿಕತೆ ಒಳಗೆ ಭಾಳ ತಾಂತ್ರಿಕತೆಗಳು ಸಿಗುತ್ತೆ ಸರ್. ಏನ ಪೇಪರ್ದಾಗ ಸಿಗ್ತಾವ್ರಿ, ಬಾನುಲಿ ಮೂಲಗಳು ಸಿಗ್ತಾವ್ರಿ ಸರ್, ಯೂಟ್ಯೂಬ್ನೊಳಗೆ ಸಿಗ್ತಾವ್ರಿ ಸರ್. ಮತ್ತು ಪ್ರತಿ ಮುಂಗಾರು ಹಂಗಾಮ್ ಟೈಮ್ದಾಗ ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ಒಂದೊಂದು ಟ್ರೈನಿಂಗ್ಗಳು ಕೊಡ್ತಾರೆ ಸರ್. ಆ ಟ್ರೈನಿಂಗ್ ಒಳಗೆ ನಾವು ಅಟೆಂಡ್ ಆಗಿ ಅಲ್ಲಿ ಜ್ಞಾನ ತೊಗೊಂಡ್ಸಿಂದ ನಮ್ಮ ಜ್ಞಾನ ಕೊಡಿಸ್ಕೊಂಡು ಮಾಡಿದೆ, ಒಂದು ಖರ್ಚು ಕಡಿಮೆ ಮಾಡ್ಕೊಂಡು ಹೆಚ್ಚಿಗೆ ಆದಾಯ ಬಳಸ್ತೇವೆ ಸರ್. ನೌಕರಿದಾರಿಗಿಂತ ಹೆಚ್ಚಿಗೆ ನಾವು ಇದರ ಲಾಭ ಮಾಡ್ಕೊತೇವೆ ಸರ್.
0: ಅಂದರೆ ಯುವಕರು ಕೃಷಿಯ ಕಡೆಗೆ ತಾವು ಬಂದು ತಮ್ಮ ಆದಾಯವನ್ನು ಪಡಿಬೇಕಂತ ಹೇಳ್ತಾ ಇದ್ದೀರಿ?
1: ಹೌದು ಸರ್, 100%. ಯಾಕಂದ್ರೆ ಈಗ ಇತ್ತಿತ್ತಲಾಗಿ ನೌಕರಿ ಆಸೆಕಾಗಿರಿ, ಏನಪ್ಪ ಅಂದ್ರೆ ಹಳ್ಳಿ ಬಿಟ್ಟಿಸಿಂದ ಸಿಟಿಗೆ ಹೊಂಟಾರಿ, ಇದ್ದ ಭೂಮಿನೂ ಮಾರ್ಕೊಂಡಿಸಿಂದ್ರಿ ಸಿಟಿಗೆ ಹೊಂಟಾರಿ. 20,000-30,000 ರೂಪಾಯಿ ಪಗಾರಿ ಅಲ್ಲಿ ಇದಕ್ಕಾಗಿ ಹೊಂಟಾರಿ. ಇದು ಹಳ್ಳಿ ಒಳಗೆ ಜಮೀನು ಮಾರಿಸಿಂದ ಸಿಟಿ ಒಳಗೆ ಪ್ಲಾಟ್ ತೊಗೊಂಡಿಸಿಂದ ಇದ್ದ ಭೂಮಿನೂ ಭಾಳ ಮಂದಿ ಮಾಡ್ಕೊಂತಾರೆ ಸರ್. ಇಂಥ ಭೂಮಿ ಮಾರಲಾರ್ದೇರಿ ಇದ್ದ ಭೂಮಿ ಕಾಯ್ಕೊಂಡು ತಾಂತ್ರಿಕತೆ ಬಳಸ್ಕೊಂಡು ಹೋದ್ರೆ ನೌಕರಿದಾರಿಗಿಂತ ಆದಾಯ ಹೆಚ್ಚಿಗೆ ಮಾಡಬಹುದು ಅಂತೇಳಿ ನಾನೇ ಒಬ್ಬ ಸಾಕ್ಷಿ ಸರ್.
0: ತುಂಬ ಸಂತೋಷ ಬಶೀರ್ ಅಹಮದ್ ಬಳಗಾರ ಅವರೇ. ಯಾರಾದರೂ ಯುವ ರೈತರು ಈ ಕಾರ್ಯಕ್ರಮವನ್ನು ಕೇಳ್ತಕ್ಕಂಥವ್ರು ತಮ್ಮ ಜೊತೆ ಮಾತಾಡಿ ತಮ್ಮ ಸಲಹೆ ಸೂಚನೆಗಳನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
1: 100% ಸರ್, 8197-36-00-57.
0: ಆತ್ಮೀಯರಿ, ಬಶೀರ್ ಅಹಮದ್ ಬಳಗಾರ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 8197-36-00-57 ಈ ನಂಬರ್ಗೆ ಕರೆ ಮಾಡಿ ಬಶೀರ್ ಅಹಮದ್ ಬಳಗಾರ ಅವ್ರ ಜೊತೆ ಮಾತಾಡಿ ಅವರಿಂದ ಸಲಹೆ ಸೂಚನೆಗಳನ್ನು ತಾವು ಪಡಿಬೋದು. ಬಶೀರ್ ಅಹಮದ್ ಬಳಗಾರ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಸಾವಯವ ಕೃಷಿ, ಸಮಗ್ರ ಕೃಷಿ, ಮೀನು ಸಾಕಾಣಿಕೆ, ಹೈನುಗಾರಿಕೆ, ದಾಳಿಂಬೆ, ಲಿಂಬೆ, ಶೇಂಗಾ, ಬಾಳೆ, ಇನ್ನೂ ಅನೇಕ ಬೆಳೆಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅತ್ತರ್ಗ ಗ್ರಾಮದ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಯುವ ರೈತರಾದ ಬಶೀರ್ ಅಹಮದ್ ಬಳಗಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸಿದ್ದರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ದುಡ್ಡು ತೋರಿಸದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
0: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆತ್ಮೀಕಿಳುವರೇ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿಯಾಬಾದಿನ ಅಡಿಯಪ್ಪ ಅಲಿಯಾಬಾದ್ ಮತ್ತು ತಂಡದವರಿಂದ ಡೊಳಿನ ಪದವನ್ನು ಕೇಳ್ತಾ ಇದ್ರಿ.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಸಮಯ 7:34 ಆಗುತ್ತಿರುತ್ತೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆ, ತದನಂತರ 7:35ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚಿಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ದ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ವಾರ್ತೆಗಳ ವಿವರ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನೂ 2 ವರ್ಷ ಅವಧಿ ಇದ್ದು ಇಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಷನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಟಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀಕ್ಷೇತ್ರ

ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಸಂಜೆ ಅವರು ಕೇರಳಕ್ಕೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ದೇಶದಲ್ಲಿರುವ ಪ್ರತಿಯೊಬ್ಬ ಅಕ್ರಮ ನುಸುಳುಕೋರರನ್ನು ಗುರುತಿಸಿ ಹೊರಹಾಕಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ಸೋನಿಪುರ ಗ್ರಾಮದಲ್ಲಿ ಇಂದು ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶ ಗಡಿ

0: ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ಸೋನಿಪುರ ಗ್ರಾಮದಲ್ಲಿ ಇಂದು ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶ ಗಡಿಯಿಂದ ಆಗುತ್ತಿದ್ದ ನುಸುಳುವಿಕೆ ಈಗಾಗಲೇ ಇಳಿಮುಖವಾಗಲು ಪ್ರಾರಂಭಿಸಿದೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಸಚಿವರು ಗಾಂಧಿನಗರ ಜಿಲ್ಲೆಯಲ್ಲಿ 340 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. 2029 ಮಾರ್ಚ್ ವೇಳೆಗೆ ಎಲ್ಲರೂ ವಸತಿ ಕಲ್ಪಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿಗಳ ಬೃಹತ್ ಅನುದಾನವನ್ನು ಬಿಡುಗಡೆ ಮಾಡಿದೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ, ಅಸ್ಸಾಂ, ಛತ್ತೀಸ್ಗಢ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕೇರಳ, ಪಂಜಾಬ್, ರಾಜಸ್ಥಾನ, ತಮಿಳುನಾಡು ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗಾಗಿ ಈ ಅನುದಾನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮೋದನೆ ನೀಡಿದರು. ಯೋಜನೆಯಡಿ ನಿಗದಿಪಡಿಸಲಾಗಿರುವ 4.95 ಕೋಟಿ ಮನೆಗಳ ಒಟ್ಟು ಗುರಿಯಲ್ಲಿ ಈಗಾಗಲೇ 3.91 ಕೋಟಿ ಮನೆಗಳಿಗೆ ಮಂಜೂರಾತಿ ಸಿಕ್ಕಿದ್ದು 3.05 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಈ ಮನೆಗಳೊಂದಿಗೆ ರಸ್ತೆ, ವಿದ್ಯುತ್, ಕುಡಿಯುವ ನೀರು ಹಾಗೂ ಶೌಚಾಲಯಗಳಂತಹ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದ ಅವರು, ಮಂಜೂರಾದ ಮನೆಗಳಲ್ಲಿ 75% ಮಹಿಳೆಯರ ಹೆಸರಿನಲ್ಲಿ ಅಥವಾ ಜಂಟಿ ಮಾಲೀಕತ್ವದಲ್ಲಿ ಇದು ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ ಎಂದರು. ಬಾಕಿ ಇರುವ ಮನೆಗಳ ಅನುಮೋದನೆಯನ್ನು ಜೂನ್ 30 ಒಳಗಾಗಿ ಪೂರ್ಣಗೊಳಿಸುವಂತೆ ರಾಜ್ಯಗಳಿಗೆ ಸೂಚಿಸಿದ ಸಚಿವರು, ಜೂನ್ 5 ವಿಶ್ವ ಪರಿಸರ ದಿನದಂದು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಪ್ರತಿಯೊಬ್ಬ ಫಲಾನುಭವಿಯು ಕನಿಷ್ಠ 1 ಸಸಿ ನೆಡುವಂತೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇಂದು ಸರ್ಪ್ರೈಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಟಸ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಸಭೆಯ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಹಾಗೂ ಮೆಡಿಟೇರಿಯನ್ ಪ್ರದೇಶದಲ್ಲಿ ಭಾರತದ ಹಿತಾಸಕ್ತಿಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸರ್ಪ್ರೈಸ್ ಲಿಮೊಸೋಲ್ನಲ್ಲಿ ಇಂದು ನಡೆದ ಐರೋಪ್ಯ ಒಕ್ಕೂಟ ವಿದೇಶಾಂಗ ಸಚಿವರ ಅನೌಪಚಾರಿಕ ಜಿಮ್ನಿಚ್ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಭಾಗವಹಿಸಿದ್ದು, ಈ ಉನ್ನತ ಮಟ್ಟದ ಸಭೆಯಲ್ಲಿ ಜಾಗತಿಕವಾಗಿ ಉದಯೋನ್ಮುಖ ಬಹುಮುಖಿ ವ್ಯವಸ್ಥೆಯಲ್ಲಿನ ಹಿತಾಸಕ್ತಿಗಳು, ಪ್ರಾಯೋಗಿಕ ಸಹಯೋಗಗಳು ಮತ್ತು ಪರಸ್ಪರ ಅಭಿವೃದ್ದಿಯ ಅವಕಾಶಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವರು ಸ್ಪೇನ್, ಉಕ್ರೇನ್, ಸೌದಿ ಅರೇಬಿಯಾ ಸೇರಿದಂತೆ ಹಲವು ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಭಾರತದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಸಿಂಗಾಪುರ ರಕ್ಷಣಾ ಕಾರ್ಯದರ್ಶಿ ಜೋಸೆಫ್ ಲಿಯಾಂಗ್ ಅವರ ಜಂಟಿ ಅಧ್ಯಕ್ಷತೆಯಲ್ಲಿ ಸಿಂಗಾಪುರದಲ್ಲಿಂದು 16ನೇ ರಕ್ಷಣಾ ನೀತಿ ಸಂವಾದ ನಡೆಯಿತು. ಭಾರತ ದಕ್ಷಿಣ ಕೊರಿಯಾ ದೇಶಗಳ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನು ಮೇಲ್ದರ್ಜೆಗೇರಿಸುವ ಭಾಗವಾಗಿ ಡಿಜಿಟಲ್ ವ್ಯಾಪಾರ ಪೂರೈಕೆ ಸರಪಳಿ ಹಾಗೂ ಕೈಗಾರಿಕಾ ಸಹಭಾಗಿತ್ವದ ಕುರಿತು ಚರ್ಚಿಸಲು ಪ್ರತ್ಯೇಕ ಉಪಗುಂಪುಗಳನ್ನು ರಚಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೊರಿಯಾದ ವಾಣಿಜ್ಯ ಸಚಿವ ಯೋಯೋ ಹನ್ಕು ಅವರು ಏಪ್ರಿಲ್ 20ರಂದು ಸಹಿ ಮಾಡಿದ ಜಂಟಿ ಪ್ರಕಟಣೆಗೆ ಅನುಗುಣವಾಗಿ ನವದೆಹಲಿಯಲ್ಲಿ ಈ ಮಾತುಕತೆಗಳು ಜರುಗಲಿವೆ. ಸಂವಾದ, ಚರ್ಚೆ, ಒಮ್ಮತ ಮತ್ತು ಭಿನ್ನಾಭಿಪ್ರಾಯಗಳಿಂದ ಪ್ರಜಾಪ್ರಭುತ್ವವು ಸದೃಢವಾಗಿ ಬೆಳೆಯುತ್ತದೆ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ದೆಹಲಿ ವಿಧಾನಸಭೆಯಲ್ಲಿ 1924ರಿಂದ 1930ರವರೆಗಿನ ಕೇಂದ್ರ ಶಾಸನ ಸಭೆಯ 407 ಕಲಾಪಗಳ ನಡಾವಳಿಕೆಗಳನ್ನೊಳಗೊಂಡ 89 ಸಂಪುಟಗಳ ಬೃಹತ್ ಸಂಕಲನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಸಂಗ್ರಹವು ಮುಂದಿನ ಪೀಳಿಗೆಗೆ ಅಮೂಲ್ಯ ಮಾರ್ಗದರ್ಶಿಯಾಗಲಿದೆ ಎಂದರು. ದೇಶದ ಕಠಿಣವಾಗಿ ಶ್ರಮಿಸುವ ರೈತರ ನಿರಂತರ ಶ್ರಮದಾನದಿಂದಾಗಿ ಭಾರತದಲ್ಲಿಂದು ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ

0: ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಈ ವರ್ಷ ದೇಶದ ಆಹಾರ ಧಾನ್ಯ ಉತ್ಪಾದನೆ ಕಳೆದ ವರ್ಷಕ್ಕಿಂತ ಶೇಕಡಾ 5.3% ಹೆಚ್ಚಳವಾಗಿದ್ದು 376 ದಶಲಕ್ಷ ಟನ್ ದಾಟುವ ಅಂದಾಜಿದೆ ಎಂದರು. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಇಂದು ಭಾರತದ ಆಟಗಾರರು 4 ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಹಾಗೂ ಮಿಶ್ರ ಡಬಲ್ಸ್ನ ಧ್ರುವ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ಧ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ ಬೆಂಗಳೂರು. ಈಗ ಸಿರಿಗ
2: ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:45. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಸಮಯ ಸರಿಯಾಗಿ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಭಕ್ತ ಜ್ಞಾನದೇವ ಚಿತ್ರದ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇನ್ನು ಮುಂದೆ ಕೇಳಿ ಮಸನದ ಹೂವು ಚಿತ್ರದ ಗೀತೆ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಸುತ್ತಲೂ ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು,

ಸ್ನೇಹಿತರೆ, ಇದೀಗ ತಾವು ಕೇಳುತ್ತಿರುವ ಚಿತ್ರ ಪರಸಂಗದ ಗೆಂಡೆ ತಿಮ್ಮ ಚಿತ್ರದ ಗೀತೆಯೊಂದನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಯ 8:30, ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆತ್ಮಿಕೇಳುಗರಿ, ಇದುವರೆಗೆ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಸಮಯ 8:45 ಆಗುತ್ತಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದುವರೆಗೆ ಎಎಸ್ ಮುರಳೀಧರ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ

ಸಾಂಸ್ಕೃತಿಕ ಸಂಚಿ ಸ್ವರಸ್ಮೃತಿ ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಆಕಾಶವಾಣಿ ಬೆಂಗಳೂರು. ಈಗ ಆರೋಗ್ಯ ಸಂಚಿಕೆ. ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ವಿಭಿನ್ನವಾದಂತಹ ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮೇಶ್ ಜೋಯಿಸ್ ಅವರು. ನಮಸ್ಕಾರ ಸರ್.
2: ನಮಸ್ಕಾರ
1: ಸರ್. ಈಗ ಹೊಸ ವಿಷಯ ಅಂತಂದ್ರೆ ಲೂಪಸ್ ಕಾಯಿಲೆ.
2: ಹೌದು,
1: ಇದು ಒಂಥರ ನಾನು ಫಸ್ಟ್ ಟೈಮ್ ಕೇಳಿದ್ವಿ ನಾನು ಮಾತ್ರ. ಇನ್ನು ಕೇಳುಗರಿಗೆ ಇದ್ರ ಬಗ್ಗೆ ಎಷ್ಟು ಪರಿಚಯ ಇದೆ ಗೊತ್ತಿಲ್ಲ. ಏನು ಸರ್ ಲೂಪಸ್ ಕಾಯಿಲೆ ಅಂದರೆ?
2: ಸಿ, ಲೂಪಸ್ ಕಾಯಿಲೆ ಅಂದರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮ ದೇಹದಲ್ಲಿ ವಿನಾಕಾರಣ ನಮ್ಮದು ಏನೂ ತಪ್ಪಿಲ್ಲದೇನೆ ಹುಟ್ಕೊಳ್ಳುವಂಥ ಒಂದು ಕಾಯಿಲೆ. ನಮ್ಮ ದೇಹದ ಅಂಗಾಂಗಗಳನ್ನು ಫಾರಿನ್ ಅಂತ ಕನ್ಸಿಡರ್ ಮಾಡುತ್ತೆ. ನಮ್ಮ ದೇಹದ ಭಾಗಗಳನ್ನೇ ನಮ್ಮ ದೇಹ ಫಾರಿನ್ ಅಂತ ಪರಿಗಣಿಸಿದ್ರೆ ನಮಗೆ ನಾವೇ ಅಟ್ಯಾಕ್ ಮಾಡ್ಕೋತೀವಿ. ಇದನ್ನೇ ಆಟೋ ಇಮ್ಯೂನ್ ಅಂತ ಹೇಳಿ ಕರೆಯೋದು. ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಟೋ ಅಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಳ್ಳುವಂತ ಒಂದು ಕಾಯಿಲೆ.
1: ನಮ್ಮ ಜೀವ ನಿರೋಧಕ ಶಕ್ತಿಯನ್ನ ಕುಂದಿಸೋದು.
2: ಹೌದು,
1: ಈಗ ಜೀವ ನಿರೋಧಕ ಶಕ್ತಿ ಕುಂದಿಸೋದು ಅಂತ ಅಂದ್ಕೊಳ್ಳಿ ನಾವು ನೇರವಾಗಿ ಏಡ್ಸಿಗೆ ಹೋಗ್ಬಿಡ್ತೀವಿ. ನಾವು
2: ಏಡ್ಸ್ ಕೂಡ ಒಂದು ಇಮ್ಯೂನ್ ಸಿಸ್ಟಮ್ ಕಾಯಿಲೆ ಅಂತ ಹೇಳ್ಬೋದು. ಆದ್ರೆ ಅದು ವೈರಸ್ ಇಂದ ಬರುವಂತದ್ದು. ಆದ್ರೆ ಇದು ಇನ್ಫೆಕ್ಷನ್ ಅಲ್ಲ, ಇದು ತನ್ನ ತಾನೇ ದೇಹದಲ್ಲಿ ಆಗುವಂತ ಒಂದು ಮಿಸ್ಟೇಕ್. ಒಂದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ಬೋರ್ಡ್ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಕನೆಕ್ಷನ್ಸ್ ಹೇಗೆ ತಪ್ಪಾಗುತ್ತೋ ಆ ತರ ಸಿಸ್ಟಮ್ ತಪ್ಪಾದಾಗ ಬರುವಂತದ್ದು. ಯಾಕೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಹೆಚ್ಚಾಗಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂತ ಕಾಯಿಲೆ, ಅದರಲ್ಲೂ ಚಿಕ್ಕ ವಯಸ್ಸಿನ ಹೆಂಗಸರು. ಚಿಕ್ಕ ವಯಸ್ಸಿನ ಹೆಂಗಸರು ಅಂದರೆ 15 ವರ್ಷದಿಂದ 40 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಒಂದು ಕಾಯಿಲೆ.
1: ಒಂಥರ ಕೇಳುವಾಗ ಕೆಲವು ಸಲ ಆಘಾತ ಅನಿಸ್ಬಿಡುತ್ತೆ ನಮಗೆ. ಯಾಕಂದರೆ ಅದೇ ವಯಸ್ಸಿನ ಅಂತರದಲ್ಲಿ ಈ ಥರ ಒಂದು ಹೊಸ ಇಮ್ಯೂನ್ ಸಿಸ್ಟಮನ್ನು ಕಡಿಮೆ ಮಾಡುವಂಥ ಕಾಯಿಲೆ ಅಂತಂದರೆ ವಿಶೇಷವೇ ಅಂತ ಅನಿಸುತ್ತೆ ನಮಗೆ ಇದು. ಬಟ್ ಯಾಕೆ ಅದು ಹೆಣ್ಮಕ್ಳಿಗೆ ಬರುತ್ತೆ ಮತ್ತು ಅವರಲ್ಲಿ ಏನೇನು ಆ ಲಕ್ಷಣಗಳು ಕಾಣಿಸ್ತವೆ ಅಂತ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸರ್. ಗಂಡ್ಮಕ್ಳಿಗೆ ಬರಲ್ವ ಸರ್ ಇದು?
2: ಬರುತ್ತೆ, ಬರೋದಿಲ್ಲ ಅಂತಲ್ಲ, ಬಟ್ ಪ್ರಮಾಣದಲ್ಲಿ ನೋಡಿದಾಗ ಹೆಂಗಸರಲ್ಲಿ ಜಾಸ್ತಿ. 20 ಜನ ಹೆಂಗಸರಿಗೆ ಬಂದ್ರೆ ಒಬ್ರು ಗಂಡಸರಿಗೆ ಬರಬಹುದು.
1: ರೋಗ ಯಾವುದೇ ಆಗಲಿ ಗಂಡಸರು ಹೆಂಗಸರು ಅಂತ ಹೇಳಿ ಏನು ವ್ಯತ್ಯಾಸ ಮಾಡಲ್ಲ ಎಷ್ಟೋ ಸಲ. ಕೆಲವು ಸಲ ಈ ಕೆಲವು ದೇಹದ ಒಂದು ಪ್ರಕೃತಿ ಅನುಸಾರವಾಗಿ ವ್ಯತ್ಯಾಸಗಳು ಆಗ್ತಾವಂತ ನಾವು ಹೇಳ್ತೀವಿ. ಸರ್, ಹೆಣ್ಮಕ್ಳಿಗೆ ಇದು ಈ ಸಮಸ್ಯೆ ಬರಬೇಕಂದ್ರೆ ಏನು ಕಾರಣ ಮತ್ತು ಏನೇನು ಲಕ್ಷಣಗಳು ಸರ್?
2: ಹೆಣ್ಮಕ್ಳಲ್ಲಿ ಯಾಕೆ ಇದು ಹೆಚ್ಚಾಗಿ ಬರುತ್ತೆ ಅಂದರೆ ಹೆಣ್ಮಕ್ಳಲ್ಲಿ ಒಂದು ಹಾರ್ಮೋನ್ ಈಸ್ಟ್ರೋಜನ್ ಅಂತ ಇರುತ್ತೆ. ಇದು ಆ ಈಸ್ಟ್ರೋಜನ್ಗೆ ಕನೆಕ್ಟ್ ಆಗಿರುವಂತ ಒಂದು ಕಾಯಿಲೆ. ಸೊ ಹಾಗಾಗಿ ಹೆಂಗಸರಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗುವಂಥದ್ದು ಅಂತ ಹೇಳ್ತಾರೆ. ಬಟ್ ಖಚಿತವಾಗಿ ಹೆಂಗಸರಲ್ಲೇ ಬರಬೇಕು ಅನ್ನೋದು, ಯಾಕೆಂದ್ರೆ ಎಷ್ಟೋ ಜನ ಗಂಡಸರಲ್ಲಿ ಈಸ್ಟ್ರೋಜನ್ ಇರೋದಿಲ್ಲ ಅಷ್ಟೊಂದು. ಆದರೆ ಒಂದು ಗಂಡಸರಲ್ಲಿ ಬಂದಾಗ ಇದು ತೀವ್ರತೆ ಇನ್ನ ಹೆಚ್ಚು. ಹೆಂಗಸರಲ್ಲಿ ಬಂದಾಗ ಬರೋದಕ್ಕಿನ್ನ ಗಂಡಸರಲ್ಲಿ ಬಂದಾಗ ತೀವ್ರತೆ ಹೆಚ್ಚು, ಸಿವಿಯರಿಟಿ ಹೆಚ್ಚು. ಸೊ ಹೇಗೆ ಯಾರಿಗಾದ್ರೂ ಲೂಪಸ್ ಕಾಯಿಲೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಮೊದಲಿಗೆ ಜ್ವರ. ಈಗ ಜ್ವರ ಅಂದಾಗ ಸಾಮಾನ್ಯವಾಗಿ ನಾವು ಇನ್ಫೆಕ್ಷನ್ ಇಂದ ಜ್ವರ ಬರ್ತಿದೆ ಅನ್ಕೋತೀವಿ. ಬಟ್ ಯಾವಾಗ 2, 3, 4 ವಾರದಾದ್ರೂ ಜ್ವರ ನಿಲ್ಲಲ್ವೋ ಅವಾಗ ಇನ್ಫೆಕ್ಷನ್ ಅಲ್ಲದೇ ಇರುವಂತಹ ಕೆಲವು ಕಾಯಿಲೆಗಳನ್ನ ಹುಡುಕೋದಕ್ಕೋಸ್ಕರ ತಪಾಸಣೆಗಳಾಗುತ್ತೆ. ಅದರಲ್ಲಿ ಲೂಪಸ್ ಕಾಯಿಲೆ ಒಂದು. ಜೊತೆಗೆ ರ್ಯಾಶಸ್ ಅಂತ ಹೇಳಿ ಕರಿತೀವಿ, ಅಂದ್ರೆ ದಂದೆಗಳು. ರ್ಯಾಶಸ್ ಅಂದ್ರೆ ಯಾವ ಥರದ್ದು? ಬಿಸಿಲಿಗೆ ಹೋದ್ರೆ ಹೆಚ್ಚು, ಅಲ್ಟ್ರಾ ವೈಲೆಟ್ ರೇಸ್, ಸೂರ್ಯನ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ಹೆಚ್ಚಾಗುವಂಥದ್ದು. ಸೊ ಹಾಗಾಗಿ ಈ ಕಾಯಿಲೆಯಲ್ಲಿ ಎಲ್ಲಿ ರ್ಯಾಶಸ್ ಬರುತ್ತೆ ಅಂದ್ರೆ ಹೆಚ್ಚಾಗಿ ಮುಖದಲ್ಲಿ, ಕುತ್ತಿಗೆಯಲ್ಲಿ, ಕೈಗಳ ಮೇಲೆ, ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳುತ್ತೋ ಆ ಜಾಗಗಳಲ್ಲೆಲ್ಲ ಹೆಚ್ಚಾಗುತ್ತೆ. ಅದಕ್ಕೆ ಈ ಕೆನ್ನೆ ಮೇಲೆ, ಮೂಗು ಮೇಲೆ ಬಂದಾಗ ಇದನ್ನ ಬಟರ್ಫ್ಲೈ ರ್ಯಾಶ್ ಅಂತ ಹೇಳಿ ಕರಿತೀವಿ. ಚಿಟ್ಟೆ ಆಕಾರದಲ್ಲಿ ಮೂಗು ಮೇಲೆ ಮತ್ತೆ ಕೆನ್ನೆ ಮೇಲೆ ಮಾತ್ರ ಇರುತ್ತೆ, ಇದನ್ನ ಬಟರ್ಫ್ಲೈ ರ್ಯಾಶ್ ಅಂತ ಹೇಳಿ ಕರಿತೀವಿ. ಅದೇ ತರ ಕೂದಲು ಉದುರುವಂಥದ್ದು, ಬಾಚ್ತಾ ಇದ್ದ ಹಾಗೆ ರಾಶಿ ರಾಶಿ ಕೂದಲು ಉದುರು ಬಿಡೋದು, ಬಾಯಲ್ಲಿ ಹುಣ್ಣು, ಪದೇ ಪದೇ ಬರುವಂತ ಬಾಯಲ್ಲಿ ಹುಣ್ಣು, ಹಾಗೆ ಕೀಲುಗಳಲ್ಲಿ ನೋವು, ಹೀಗೆ ಹಲವಾರು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆದರೆ ಈ ಕಾಯಿಲೆಯ ಅರಿವು ಯಾಕೆ ಜನರಲ್ಲಿ ಬರಬೇಕು ಅಂದರೆ ಈ ಕಾಯಿಲೆ ದೇಹದ ಎಲ್ಲಾ ಭಾಗಗಳಲ್ಲಿ ಕೂಡ ಕಾಣಿಸ್ಕೋಬಹುದು. ಉದಾಹರಣೆಗೆ ಕಿಡ್ನಿಗಳಲ್ಲಿ ಕಾಣಿಸ್ಕೋಬಹುದು, ಮೂತ್ರಪಿಂಡಗಳಲ್ಲಿ, ಹೃದಯದಲ್ಲಿ, ಹಾರ್ಟಲ್ಲಿ ಕಾಣಿಸ್ಕೋಬಹುದು, ಶ್ವಾಸಕೋಶ ಲಂಗ್ಸ್ ಅಲ್ಲಿ ಕಾಣಿಸ್ಕೋಬಹುದು, ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗಿ ಕಾಣಿಸ್ಕೋಬಹುದು. ಈಗ ನಾವೆಲ್ಲೋ ಕೇಳಿರ್ತೀವಿ ಅವ್ರು ಯಾರಿಗೋ 25 ವರ್ಷಕ್ಕೆ ಸ್ಟ್ರೋಕ್ ಆಗೋಯ್ತಂತೆ. ಸಾಮಾನ್ಯವಾಗಿ ಅಷ್ಟು ಚಿಕ್ಕ

0: ಇಲ್ಲಿ ಸ್ಟ್ರೋಕ್ ಆಗೋದು ವಯಸ್ಸಾದ ಮೇಲೆ ಸ್ಟ್ರೋಕ್ ಆಗುವಂತ ಕಾರಣಗಳಲ್ಲ, ಈ ತರದ ಕಾರಣಗಳನ್ನ ಹುಡುಕಬೇಕು. ಇದು ಎಷ್ಟೋ ವೈದ್ಯರುಗಳು ಕೂಡ ಗೊತ್ತಿರೋದಿಲ್ಲ. ಯಾಕೆಂದ್ರೆ ನಾವು ಕಣ್ಣಲ್ಲಿ ಏನ್ ನೋಡೋದಿಲ್ವೋ ನಮ್ಮ ಮನಸ್ಸು ಅದನ್ನ ಪರಿಗಣಿಸೋದಿಲ್ಲ.
1: ಹೇಳ್ತಾ ಇರೋದನ್ನ ನಾನು ಕೇಳಿದ್ರೆ ಈಗ ಇತ್ತೀಚಿನ ಕೆಲವು ವಿದ್ಯಮಾನಗಳ ಆಧಾರದ ಮೇಲೆ ಹೃದಯಾಘಾತಗಳು ಚಿಕ್ಕ ವಯಸ್ಸಿನವರು ಜಾಸ್ತಿ, ವಿಶೇಷವಾಗಿ ಹದಿಹರೆಯದವರಲ್ಲಿ.
0: ಹೌದು,
1: ಈಗ ತಾವು ಹೇಳಿದಂಗೆ ಎಲ್ಲ ಅಂಗಗಳಿಗೂ ಕೂಡ ಈ ಇದು ಒಂದು ಕಾಯಿಲೆ ಬರಬಹುದು ಅಂತಂದಾಗ ಹೃದಯಕ್ಕೂ ಇದು ಏನಾದರೂ ಘಾಸಿಗೊಳಿಸುತ್ತಾ ಅಂತ ಸಂಶಯ ಬರುತ್ತೆ ನಮಗೆ.
0: ಹೌದು, ಖಂಡಿತ ಹೃದಯದಲ್ಲಿ ಕೂಡ ಬರುತ್ತೆ. ಆದರೆ ಹೃದಯಾಘಾತ ಈಗಿನ ನಾವು ಹೆಚ್ಚಾಗಿ ನೋಡ್ತಿರೋದು ಚಿಕ್ಕ ವಯಸ್ಸುಗಳಲ್ಲಿ, ಅದಕ್ಕೂ ಇದಕ್ಕೂ ಅಷ್ಟು ಹೆಚ್ಚಾಗಿ ಕನೆಕ್ಷನ್
1: ಇಲ್ಲ.
0: ಆದರೆ ಚಿಕ್ಕ ವಯಸ್ಸಿನ ಹೆಂಗಸರಲ್ಲಿ ಹೃದಯದ ಕಾಯಿಲೆ ಬಂದಾಗ ಲೂಪಸ್ ಕಾಯಿಲೆನ ಒಂದು ಕಾರಣ ಇರಬಹುದು ಅಂತ ಹೇಳಿ ಖಂಡಿತ ತಪಾಸಣೆ ಮಾಡೇ ಮಾಡಬೇಕು.
1: ಸರ್, ತಾವು ಹೇಳಿದ್ರಿ ನೋಡಿ ಈ ಮುಖದ ಮೇಲೆ ಕಪ್ಪು ಕಪ್ಪು ಒಂದೆಲ್ಲ ಬರುತ್ತೆ ಅಂತ ಹೇಳಿ, ಅದು ಒಂಥರ ಏನೋ ಬಿಸಿಲಿಗೆ ಹಂಗಾಗತ್ತೆ ಅಂತ ಅಂದ್ಕೊಂಡು ಅದು ನಿರ್ಲಕ್ಷ್ಯ ಮಾಡಿರ್ತಾರೆ, ಮತ್ತು ಸಾವಕಾಶವಾಗಿ ಅದು ಸ್ವಲ್ಪ ಕಮ್ಮಿನೂ ಆಗಬಹುದು. ಅದು ಹೇಗೆ ಸರ್ ಇದು ಆ್ಯಕ್ಚುಲಿ ಚಿಟ್ಟೆ ತರ ಕಾಣಿಸೋದು, ತಂತಾನೆ ಹೋಗೋ ಸಾಧ್ಯತೆನೂ ಇರುತ್ತಲ್ಲ ಸರ್, ಕೆಲವೊಬ್ಬರಲ್ಲಿ ನೋಡಿದ್ದೀನೋ ಅದಕ್ಕೆ ಕೇಳಿ.
0: ಹೌದು, ಸಿ ಫೋಟೋ ಸೆನ್ಸಿಟಿವಿಟಿ ಅಂತ ಇದನ್ನ ಕರೀತೀವಿ. ಫೋಟೋ ಅಂದ್ರೆ ಲೈಟ್, ಲೈಟ್ಗೆ ಸೆನ್ಸಿಟಿವಿಟಿ. ಈಗ ತುಂಬಾ ಬೆಳ್ಳಿಗಿರೋರು ಬೀಚ್ ಕಡೆ ಹೋದ್ರು, ಬಿಸಿಲಿಗೆ ಹೋದ್ರು ಅಂದ್ರೆ ಬರೋಷ್ಟರಲ್ಲಿ ಮುಖ ಎಲ್ಲ ಕೆಂಪಗಾಗಿ ಹೋಗಿರುತ್ತೆ. ಸೊ ಈ ರೀತಿ ನಾರ್ಮಲ್ ಆಗಿರೋರಲ್ಲಿ ಕೆಂಪಾಗಿರೋದು ಹೊರಟೋಗುತ್ತೆ. ಆದ್ರೆ ಕಾಯಿಲೆಗೆ ಸಂಬಂಧಪಟ್ಟಿದ್ದು ಕೆಂಪಗೆ ರ್ಯಾಶಸ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಹೋಗೋದಿಲ್ಲ, ಅಷ್ಟು ಸಲೀಸಾಗಿ ಹೋಗಲ್ಲ. ಅಂಡ್ ಅದು ಒಂದೇ ಅಲ್ಲ, ಅದರ ಜೊತೆಗೆ ಕಾಯಿಲೆಯ ಬೇರೆ ಬೇರೆ ಲಕ್ಷಣಗಳು ಇರುತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಕೂಡಿಸಿ ನೋಡಿದಾಗ ಇದು ಲೂಪಸ್ ಕಾಯಿಲೆ ಇರಬಹುದು ಅಂತ ಸ್ಕಿನ್ ಡಾಕ್ಟರ್ ಹತ್ರ ಹೋದಾಗ ಸ್ಕಿನ್ ಡಾಕ್ಟರ್ ಫಸ್ಟ್ ಇದು ಹೊಳಿಬಹುದು. ಇದೇ ಜ್ವರ ಅನ್ಕೊಂಡು ನೀವು ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋದಾಗ ಫಿಸಿಷಿಯನ್ ಡಾಕ್ಟರ್ ಯೋಚನೆ ಮಾಡಬೇಕಾಗುತ್ತೆ. ಕೀಲ್ ನೋವು ಅಂತ ಕೀಲ್ ಡಾಕ್ಟರ್ ಹತ್ರ ಹೋದಾಗ ಯಾಕೆ ಇವರು ಕೀಲ್ ನೋವು ಇದೆ ಅಂತ ಹೇಳಿ ನೋಡೋದಕ್ಕೋಸ್ಕರ ಕೀಲ್ ಡಾಕ್ಟರ್ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಬರೀ ಜನಸಾಮಾನ್ಯರಿಗೆ ಗೊತ್ತಾಗೋ ವಿಷಯ ಅಲ್ಲ, ಎಲ್ಲ ವೈದ್ಯರಿಗೂ ಗೊತ್ತಿರಬೇಕು.
1: ಹೌದು,
0: ಆ ವೈದ್ಯರಲ್ಲಿ ಕೂಡ ಇದ್ರ ಬಗ್ಗೆ ಅರಿವಿದ್ರೆ ಇದನ್ನ ಬೇಗ ಡಯಾಗ್ನೋಸ್ ಮಾಡಬಹುದು.
1: ಸರಿ, ಎಲ್ಲಿ ಹಾಗಾದ್ರೆ ಈ ರೀತಿ ಏನೋ ನೀವು ಹೇಳ್ತಾ ಇರೋ ಎಲ್ಲ ಲಕ್ಷಣಗಳು ಕಂಡು ಅಂತಂದ್ರೆ ಯಾವ ವೈದ್ಯರ ಹತ್ರ ಹೋಗ್ಬೇಕು ಅವರು?
0: ಸಿ ಜನರಲ್ಲಿ ಗೊತ್ತಿರೋದಿಲ್ಲ, ಯಾರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ಅಂಗಗಳಿಗೆ ಏನೇನ್ ತೊಂದರೆ ಆಗುತ್ತೋ ಆ ಸ್ಪೆಷಲಿಸ್ಟ್ ಹತ್ರನೇ ಹೋಗೋದು ಜನ.
1: ಹೌದು ಹೌದು,
0: ಅವರಲ್ಲಿ ಇರೋದು ಜವಾಬ್ದಾರಿ ಏನಂದ್ರೆ ಇದನ್ನ ರೆಕಗ್ನೈಸ್ ಮಾಡಿ ಆಮೇಲೆ ಇದನ್ನ ಒಂದು ಅಂಗಾಂಗದ ತೊಂದರೆ ಅಂತ ಪರಿಗಣಿಸಬಾರದು. ಇದು ದೇಹಕ್ಕೆ ಬಂದಿರೋ ಕಾಯಿಲೆ. ಸೊ ಈ ತರದ ಆಟೋ ಇಮ್ಯೂನ್ ಡಿಸೀಸ್ ನ ಮ್ಯಾನೇಜ್ ಮಾಡುವಂತವ್ರು ನಾವು, ಅಂದ್ರೆ ರೂಮಟಾಲಜಿಸ್ಟ್ ಅಥವಾ ಸಂಧಿವಾತ ತಜ್ಞ.
1: ಓಕೆ, ಇದು ಬಂತು ವಿಷಯ ಈಗ. ಯಾಕಂದ್ರೆ ನಾವು ನೇರವಾಗಿ ಯಾವುದೋ ಒಂಥರ ಸಮಸ್ಯೆಗಳು ಯಾಕೋ ನನಗೂ ಅದೇ ಥರ ಅನಿಸ್ತಾ ಇದೆಯಲ್ಲ ಅಂತ ಅನಿಸಿದ್ರೆ ನೇರವಾಗಿ ಅವರು ಸಂಧಿವಾತ ಚಿಕಿತ್ಸೆ ಕೊಡುವಂಥ ವೈದ್ಯರಲ್ಲಿಗೆ ಹೋಗೋದು ವಾಸಿ.
0: ಹೌದು, ಗೊತ್ತಿದ್ರೆ ಖಂಡಿತ,
1: ಇಲ್ಲದ್ರೆ ಬೇರೆ ವೈದ್ಯರು ತಾವು ಹೇಳಿದಂಗೆ ರೆಫರ್ ಮಾಡಬೇಕಾಗತ್ತೆ. ನೋಡಪ್ಪ ಇದು ಈ ಸಮಸ್ಯೆಗೆ ಅವ್ರ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರು ಅವರು ಅಲ್ಲಿ ಹೋಗ್ಬೇಕಾಗತ್ತೆ ನೀವು ಅಂತ ಹೇಳಬೇಕಾಗತ್ತೆ.
0: ಸೊ ಹಾಗಾಗಿ ಕಾರ್ಯಕ್ರಮ ಕೇಳ್ತಿರೋ ಬರೀ ಶ್ರೋತೃಗಳಿಗಷ್ಟೇ ಅಲ್ಲ, ವೈದ್ಯರುಗಳಿಗೂ ಮುಖ್ಯ,
1: ಮುಖ್ಯ
0: ಅವರು ತಿಳ್ಕೊಬೇಕಾದ್ದು ಬಹಳ ಮುಖ್ಯ.
1: ಸರ್, ತಾವು ಹೇಳ್ತಾ ಇದ್ದೀರಲ್ಲ ಈಗ ದೊಡ್ಡ ದೊಡ್ಡ ಶಹರಗಳಲ್ಲಿ ಬೆಂಗಳೂರಂತಹ ಊರಲ್ಲಿ ಸಾಕಷ್ಟು ತಜ್ಞರು ಇರ್ತಾರೆ, ಆದರೆ ಸಣ್ಣ ಪುಟ್ಟ ಜಿಲ್ಲಾ ಸ್ಥಳ ಆಗಿರ್ಬೋದು ಅಥವಾ ತಾಲೂಕು ಸ್ಥಳಗಳಲ್ಲಿ ಇದು ಈ ಕಾಯಿಲೆ ಅಂದರೆ ಏನು ಅಂತಲೂ ಕೇಳೋ ಸಾಧ್ಯತೆಗಳು ಇರ್ತವೆ. ಅಫ್ಕೋರ್ಸ್ ವೈದ್ಯರಿಗೆ ಗೊತ್ತಿರ್ಬೋದು ನಿಜ, ಆದರೆ ಇದೇನು ಸಾಮಾನ್ಯ ಬಿಡು ಅಂತ ನಿರ್ಲಕ್ಷ್ಯ ಮಾಡಿರ್ತಾರೆ. ಬೇರೆ ಕಾಯಿಲೆಗೆ ಬೇಕಾದ್ರೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಆದರೆ ಲೂಪಸ್ಸಿಗೆ ಟ್ರೀಟ್ಮೆಂಟ್ ಕೊಡೋ ಸಾಧ್ಯತೆಗಳು ಕಮ್ಮಿ.
0: ಖಂಡಿತ, ಇದು ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದು. ಯಾಕಂದರೆ ಇವತ್ತಿನ ದಿವಸ ಸಂಧಿವಾತ ತಜ್ಞರು ಬಹಳ ಕಡಿಮೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅಬ್ಬಬ್ಬ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು 50-60 ಜನ ಸಂಧಿವಾತ ತಜ್ಞರಿದ್ದಾರೆ ಅಷ್ಟೇ. ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಯಾವುದೇ ವೈದ್ಯಕೀಯ ಕಾಲೇಜುಗಳಲ್ಲಿ ಸಂಧಿವಾತ ಡಿಪಾರ್ಟ್ಮೆಂಟೇ ಇಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ, ಪ್ರೈವೇಟ್ ಕಾಲೇಜುಗಳಲ್ಲಿ ಒಂದೆರಡು ಕಡೆ ಇರಬಹುದು, ಅದು ಬಿಟ್ಟರೆ ಮಿಕ್ಕವರು ಎಲ್ಲರೂ ಹೊರಗಡೆನೆ ಇರೋದು, ಪ್ರೈವೇಟ್ ಪ್ರಾಕ್ಟೀಸ್ನಲ್ಲೇ ಇರೋದು. ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಹೋಗಿ ಕೆಲಸ ಮಾಡೋದು ಇಲ್ಲಿಂದ. ಸೊ ಹಾಗಾಗಿ ಪಾಲಿಸಿ ಮೇಕರ್ಸ್ಗೂ ಅವರು ಏನಾದರೂ ಈ ಕಾರ್ಯಕ್ರಮ ಕೇಳ್ತಿದ್ರೆ ಇಂಥದ್ದೊಂದು ವಿಷಯಕ್ಕೆ ಎಲ್ಲಾ ದೇಶಗಳಲ್ಲೂ ಎಲ್ಲ ಬೇರೆ ರಾಜ್ಯಗಳಲ್ಲಿ ವಿಭಾಗಗಳಿದೆ. ಇವತ್ತು ನಾನು ಈ ವಿಷಯನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕರ್ನಾಟಕ ರೂಮಟಾಲಜಿ ಅಸೋಸಿಯೇಷನ್ ಅಧ್ಯಕ್ಷ ನಾನು.
1: ಓಕೆ,
0: ಹಲವಾರು ಬಾರಿ ನಾವು ಮನವಿಗಳು ಮಾಡ್ಕೊಂಡಿದೀವಿ ಕನ್ಸರ್ನ್ಡ್ ಅಥಾರಿಟೀಸ್ಗೆ, ಇದು ಒಂದು ಮನವಿ ಆಗೋದ್ರೆ ಸಂತೋಷ.
1: ಸರ್, ಏನ್ ಗೊತ್ತಾ, ಈಗ ತಾವ್ ಹೇಳ್ತಿದ್ರೆ 40-50 ಜನ ಅಷ್ಟೇ ಇಡೀ ರಾಜ್ಯಕ್ಕೆ ಇರುವಂತಹ ಚಿಕಿತ್ಸಕರು ಇದ್ರೆ ಲೂಪಸ್ ಕಾಯಿಲೆ ಆಗಿರ್ಬೋದು ಎಷ್ಟೋ ಕಡೆ ಇರುತ್ತೆ, ಆದ್ರೆ ಬೇರೆ ಯಾವುದೋ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಶಮನ ಮಾಡ್ತಿರ್ಬೋದು. ಆದ್ರೆ ಯಾವಾಗ ಆ ಕಾಯಿಲೆ ಇಡಿಯಾಗಿ ದೇಹ ಪಸರಿಸಿ ಅನಾಹುತ ಮಾಡುತ್ತೆ ಆವಾಗ ಓ

0: ವೈದ್ಯರು ಬೇಕು ನಮಗೆ ಅಂಥೇಳಿ ಆಮೇಲೆ ನಾವು ಮಾತಾಡ್ತೀವಿ. ಅಷ್ಟೊತ್ತಿಗೆ ಕೂಡಲೇ ಕೈಗೆ ಡಾಕ್ಟರ್ ಸಿಗಲ್ಲ. ಹಾಗಾಗಿ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಇಂಥದ್ದೊಂದು ಕೋರ್ಸು ಬೇಕಾಗತ್ತೆ. ಯಾಕಂದರೆ ಇವತ್ತು ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿನೇ ಸಣ್ಣ ಸಣ್ಣ ಸಣ್ಣ ಸಣ್ಣ ವಿಭಾಗಗಳಿಗೇ ಇಷ್ಟೆಲ್ಲ ವೈದ್ಯರು.
1: ಖಂಡಿತ ಖಂಡಿತ. ಸೊ ಇದ್ರದ್ದು ಬಹಳ ಮುಖ್ಯ ಇದು. ಯಾಕೆಂದ್ರೆ ನಮ್ಮ ಹತ್ರ ಬರೋಷ್ಟರಲ್ಲಿ ಕಾಯಿಲೆ ಬಹಳ ಹೆಚ್ಚಾಗೋಗಿರುತ್ತೆ. ಸೊ ಹಾಗಾಗಿ ಸಿವಿಯರ್ ಸ್ಟೇಟ್ ಅಲ್ಲಿ ಬರ್ತಾರೆ ಬಹಳಷ್ಟು ಜನ. ಯಾವಾಗ್ಲೂ ಅರ್ಲಿ ಸ್ಟೇಜ್ ಇಸ್ ದ ಬೆಸ್ಟ್ ಸ್ಟೇಜ್ ಅಂತೀವಲ್ವಾ. ಯಾವುದೇ ಕಾಯಿಲೆ ನೀವು ತಗೊಂಡ್ರೂ ಬಹಳ ಬೇಗ ಬಂದ್ರೆ ಅದಕ್ಕೆ ಚಿಕಿತ್ಸೆ ಬೇಗ ಮಾಡಬಹುದು, ಕಮ್ಮಿ ಮಾಡಬಹುದು. ಇದನ್ನ ಇವಾಗ ಇದನ್ನ ಒಂದು ಕ್ಯಾನ್ಸರ್ ಕಾಯಿಲೆಯ ಒಂದು ಉದಾಹರಣೆ ತಗೊಂಡ್ರೆ ಕೆಲವು ವರ್ಷಗಳ ಹಿಂದೆ ಜಿಲ್ಲಾ ತಾಲೂಕುಗಳಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರ್ತಿರ್ಲಿಲ್ಲ. ಎಲ್ಲರೂ ಬೆಂಗಳೂರಿಗೆ ಮೈಸೂರಿಗೆ ಹುಬ್ಳಿ ಧಾರವಾಡ ಮೇಜರ್ ಸಿಟೀಸ್ ಬರಬೇಕಾಗಿರ್ತಿತ್ತು. ಆದ್ರೆ ಇವಾಗ ನಿಧಾನಕ್ಕೆ ಎಲ್ಲ ನಂಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಅದೇ ತರ ಇದು ಕೂಡ ಅಷ್ಟೇನೆ. 20 ವರ್ಷದಿಂದ ನಾನ್ ಶುರು ಮಾಡಿದಾಗ ಕರ್ನಾಟಕಕ್ಕೆ ನಾನು 6ನೇವನು, ಆದ್ರೆ ಈಗ 50 ಜನ ಬಂದಿದ್ದಾರೆ.
0: ಅಂದ್ರೆ ಈಗ ಈ ತರ ದೊಡ್ಡ ದೊಡ್ಡ ಶಹರಗಳಿಗೆ ನುಗ್ಬೇಕಾಗತ್ತೆ. ಬೇರೆ ಬೇರೆ ಕಡೆ ಸಮಸ್ಯೆ ಬಂದಿರೋರು ನಿಮ್ಮ ಹತ್ರ ಬರಬೇಕಾಗತ್ತೆ, ದೂರ ದೂರದಿಂದ ಬರಬೇಕಾಗತ್ತೆ. ಅಂದ್ರೆ ಆ ಲಕ್ಷಣಗಳನ್ನ ಆ ಭಾಗದ ವೈದ್ಯರು ಅದನ್ನ ಗುರುತಿಸಿ ಸರಿಯಾದ ಮಾರ್ಗದರ್ಶನ ಕೊಡಬೇಕಾಗತ್ತೆ. ಎಲ್ಲಿ ಹೋಗ್ಬೇಕು ಅಂತ ಅನ್ನೋದು ಮುಖ್ಯ. ಅವರಿಗೆ ಆ ರೋಗದ ರೋಗವನ್ನು ನಿರ್ಧರಿಸುವ ಸಾಮರ್ಥ್ಯ ಇರಬೇಕು, ಗೊತ್ತಿರಬೇಕು ಅಷ್ಟೇ.
1: ಸರ್,
0: ಲೂಪಸ್ ಇದು ಏನು ಸರ್ ವಿಶೇಷಣೆ ವಿತ್ತರ ಹೊಸ ಹೆಸರು ಅನ್ಸುತ್ತಲ್ಲ, ಏನದು?
1: ಸಿ, ಇದು ಲೂಪಸ್ ಅನ್ನೋದು ಒಂದು ಗ್ರೀಕ್ ಭಾಷೆಯ ಒಂದು ಪದ, ವುಲ್ಫ್ ಅಂತ. ಇದು ಏನಂದ್ರೆ ವುಲ್ಫ್ ತರ ಇದು, ಇಟ್ ಬೈಟ್ಸ್ ಯು ಅಂತ ಈ ಕಾಯಿಲೆ. ಇದು ಅಷ್ಟು ಫೆರೋಷಿಯಸ್ ಆಗಿರುತ್ತೆ ಕಾಯಿಲೆ ಅನ್ನೋದಕ್ಕೆ ಹೇಳುವಂತ ಒಂದು ಪದ ಅಷ್ಟೇ. ಸೊ ಈ ರೀತಿ ಬೇರೆ ಬೇರೆ ಭಾಗಗಳಾಗಿ ಬಂದಾಗ ಇದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಸಿ, ಲೂಪಸ್ ಕಾಯಿಲೆ ಪತ್ತೆ ಆದ ಕ್ಷಣಕ್ಕೆ ಎಲ್ಲರಿಗೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅನ್ನೋದಿಲ್ಲ. ಈಗ ಹೇಗೆ ಸಕ್ಕರೆ ಕಾಯಿಲೆ ಬಂದ್ರೆ ಕೆಲವರಿಗೆ ಡಯಟಲ್ಲೇ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ, ಕೆಲವರಿಗೆ 2 ಮಾತ್ರೆ ತಗೊಂಡ್ರೆ ಕಮ್ಮಿ ಆಗುತ್ತೆ, ಕೆಲವರಿಗೆ ಇನ್ಸುಲಿನ್ ಬೇಕಾಗುತ್ತೆ. ಅದೇ ತರ ಲೂಪಸ್ ಕಾಯಿಲೆ ಕೂಡ ಕೆಲವರಿಗೆ ಸಣ್ಣ 1-2 ಮಾತ್ರೆಗಳನ್ನ ಕೊಟ್ಟು ಕಂಟ್ರೋಲ್ ಮಾಡಬಹುದು, ಕೆಲವರಿಗೆ ಕೆಲವು ಇಂಜೆಕ್ಷನ್ಸ್ ಕೊಡಬೇಕಾಗ್ಬಹುದು, ಕೆಲವರಿಗೆ ಬಹಳ ದೊಡ್ಡ ದೊಡ್ಡ ಚಿಕಿತ್ಸೆಗಳನ್ನ ಮಾಡಬೇಕಾಗ್ಬಹುದು. ದೇಹದಲ್ಲಿ ಯಾವುದೇ ಭಾಗದಲ್ಲಿ ಲೂಪಸ್ ಕಾಯಿಲೆ ಬಂದರೂ ಏನೋ ಒಂದು ಸಿಂಪ್ಟಮ್ಸ್ ಇರುತ್ತೆ. ಇವಾಗ ತಲೆ ಮೆದುಳಿಗೆ ಬಂದರೆ ಸ್ಟ್ರೋಕ್ ಆಗ್ಬೋದು, ಲಂಗ್ಸಲ್ಲಿ ಬಂದರೆ ಉಸಿರಾಟಕ್ಕೆ ತೊಂದರೆ ಬರ್ಬೋದು, ನರಗಳಿಗೆ ಬಂದರೆ ಕೈಕಾಲಲ್ಲಿ ಜೋಮುಗಳು ಬರ್ಬೋದು, ಕರುಳುಗಳಿಗೆ ಬಂದರೆ ಬ್ಲೀಡಿಂಗ್ ಆಗ್ಬೋದು ಮಲವಿಸರ್ಜನೆ ಟೈಮಲ್ಲಿ. ಸೊ ಹೀಗಾಗಿ ಒಂದೊಂದು ಭಾಗಗಳಿಗೆ ಬಂದಾಗ ಒಂದೊಂದು ಲಕ್ಷಣಗಳು ಕಾಣಿಸುತ್ತೆ.
0: ಸರ್, ಹೇಗೆ ಗುರುತಿಸ್ತೀರಿ ಅದನ್ನು?
1: ಆದರೆ ಕಿಡ್ನಿಗೆ ಬಂದಾಗ ಏನೂ ಒಂದು ಸಿಂಪ್ಟಮ್ ಇರೋದಿಲ್ಲ. ಶೇಕಡ ಲೂಪಸ್ ಪೇಷಂಟ್ಸ್ನೆಲ್ಲ ತಗೊಂಡ್ರೆ ಇದರಲ್ಲಿ ಶೇಕಡ 60% ಅಷ್ಟು ಜನಕ್ಕೆ ಜೀವನದಲ್ಲಿ ಒಂದು ಬಾರಿಯಾದರೂ ಕಿಡ್ನಿಗೆ ಲೂಪಸ್ ತಗಲತ್ತೆ.
0: ಓ,
1: ಇದು ಬಹಳ ದೊಡ್ಡ ಮಾಹಿತಿ. ಯಾಕೆ ಅಂದ್ರೆ ಮುಕ್ಕಾಲ್ವಾಸಿ ಜನಕ್ಕೆ ಬಂದೇ ಬರುತ್ತೆ ಕಿಡ್ನಿಲಿ ತೊಂದರೆ ಅನ್ನೋದು ಒಂದು
0: ಆಯ್ತು
1: ವಿಷಯ ಇದೆ.
0: ವಯಸ್ಸಾದಂಗಾದಂಗೆ ಕಿಡ್ನಿಗೆ ಸಾಕಷ್ಟು ಸಮಸ್ಯೆ ಬರುತ್ತೆ ನಿಜ, ಆದ್ರೆ ಲೂಪಸ್ ಒಂದ್ಸಲ ಬಂದು ಹೋಗಿರ್ತದೆ,
1: ಬಂದು ಘಾಸಿ ಮಾಡುತ್ತೆ. ಅದು ವಯಸ್ಸಾದ್ಮೇಲೆಲ್ಲ, ಚಿಕ್ಕ ವಯಸ್ಸು.
0: ಓಹೋ, ಹೇಳ್ತಿದ್ರೆ 15-30 ಅಂದ್ರಲ್ಲ.
1: ಖಂಡಿತ, ಈ ವಯಸ್ಸಿನಲ್ಲಿ ಕಿಡ್ನಿ ತೊಂದರೆ ಕಾಣಿಸ್ಕೊಂಡಾಗ ಲೂಪಸ್ಸುವೆ ಒಂದು ಕಾಯಿಲೆ ಇರಬಹುದು ಅಂತ ನೋಡ್ತೀವಿ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಸಿಂಪ್ಟಮ್ಸ್ ಬರೋದಿಲ್ಲ ಏನುವೆ, ಬರೀ ಬಿ ಪಿ ಹೆಚ್ಚಾಗ್ಬೋದು ಅಷ್ಟೇನೆ. ಎರಡನೇದು, ರಕ್ತ ಪರೀಕ್ಷೆ ಮಾಡಿದಾಗ ಕಿಡ್ನಿಗೆ ಸಂಬಂಧಪಟ್ಟಂತ ರಕ್ತ ಪರೀಕ್ಷೆ ಕ್ರಿಯಾಟಿನಿನ್ ಅನ್ನೋದು ಜಾಸ್ತಿ ಇರಬಹುದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯ, ಒಂದು ಸಿಂಪಲ್ ಒಂದ ಮೂತ್ರ ಪರೀಕ್ಷೆಯಿಂದ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಮೂತ್ರ ಪರೀಕ್ಷೆಯಲ್ಲಿ ಪ್ರೋಟೀನ್ ಅಂಶ, ರಕ್ತದ ಅಂಶ ಇದ್ರೆ ಅವಾಗ ಇದು ಲೂಪಸ್ಸು ಕಿಡ್ನಿಗೆ ತಗಲಿರಬಹುದು ಅನ್ನೋ ಒಂದು ಸಂಶಯ ಬಂದು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕಿಡ್ನಿ ಬಯಾಪ್ಸಿ ಅಂತ ಹೇಳಿ ಒಂದು ಸಣ್ಣ ಪ್ರೊಸೀಜರ್ ಸ್ಕ್ಯಾನ್ ಮಾಡಿಕೊಂಡು ಕಿಡ್ನಿಯಿಂದ ಒಂದು ಸಣ್ಣ ತುಂಡನ್ನು ತಗೊಂಡು ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ಕೋತೀವಿ. ಯಾಕೆಂದ್ರೆ ದೇಹದ ಯಾವುದೇ ಭಾಗಕ್ಕೆ ಲೂಪಸ್ ತಗಲದಾಗ, ಹೃದಯ ಇರ್ಬೋದು, ಮೆದುಳಿರ್ಬೋದು, ಕಿಡ್ನಿ ಇರ್ಬೋದು, ಇದನ್ನ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತೀವಿ. ಯಾಕೆಂದ್ರೆ ನಾವು ಜೀವಂತವಾಗಿ ಇರೋದಕ್ಕೆ ಇವೆಲ್ಲ ಬಹಳ ಅತ್ಯವಶ್ಯಕ. ಅಂಥವಕ್ಕೆ ಟ್ರೀಟ್ಮೆಂಟ್ ಕೂಡ ಬಹಳ ಮುಖ್ಯ. ಆದ್ರೆ ಟ್ರೀಟ್ಮೆಂಟ್ ಕೂಡ ಸ್ವಲ್ಪ ದೊಡ್ಡದಾದಂತಹ ಔಷಧಿಗಳಿಂದ ಇರುತ್ತೆ. ಸೊ ಅದನ್ನ ಡಿಸೈಡ್ ಮಾಡೋದಕ್ಕೆ ಈ ಬಯೋಪ್ಸಿಯಿಂದ ಕನ್ಫರ್ಮ್ ಮಾಡಿಕೊಂಡು ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ಯಾವಾಗ ಟ್ರೀಟ್ಮೆಂಟ್ ಬೇಗ ಶುರು ಮಾಡ್ತೀವೋ ಅವಾಗ ಕಿಡ್ನಿ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುವಂತ ಸಾಧ್ಯತೆಗಳು ಬಹಳ ಹೆಚ್ಚು.
0: ನೀವು ಬಯೋಪ್ಸಿ ಮಾಡೋದನ್ನ ಹೇಗೆ ನಿರ್ಧಾರ ಮಾಡ್ತೀರಿ?
1: ಸಿ, ನಾನು ಆಗಲೇ ಹೇಳಿದ ಹಾಗೆ ಇದು ಒಂದು ಕಾಯಿಲೆಯ ಲಕ್ಷಣ ಇಟ್ಕೊಂಡಲ್ಲ. ಜ್ವರ ಬಂದವರು, ರ್ಯಾಶಸ್ ಬಂದವರು, ರಕ್ತ ಕಣಗಳು ಒಂದಿಷ್ಟು ಜನಕ್ಕೆ ಕಮ್ಮಿ ಇರುತ್ತೆ, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ ಕಣಗಳು ಅಥವಾ ಹಿಮೋಗ್ಲೋಬಿನ್ನು ಇಂಥವೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ, ಇವನ್ನೆಲ್ಲ ನೋಡಿದಾಗ ಒಂದು ಡೌಟ್ ಬರುತ್ತೆ. ಲೂಪಸ್ ಇದೆಯಾ ಅಂತ

0: ಹೇಳಿ ನೋಡೋದಕ್ಕೆ ANA ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ ಅನ್ನುವಂತ ಒಂದು ರಕ್ತ ಪರೀಕ್ಷೆ ಇದೆ, ಅದು ಎಲ್ಲ ಲ್ಯಾಬ್ ಅಲ್ಲೂ ಇದೆ. ಸೊ ಆ ರಕ್ತ ಪರೀಕ್ಷೆ ಮಾಡಿದಾಗ 90% ಶೇಕಡ ಲೂಪಸ್ ಕಾಯಿಲೆ ಇರೋರಿಗೆ ಅದು ಪಾಸಿಟಿವ್ ಬರುತ್ತೆ. ಅದು ನಮಗೆ ಇನಿಷಿಯಲ್ ಕ್ಲೂ ಕೊಡುವಂತ ಒಂದು ಸಲ ಇದು ಇರಬಹುದು ಅನ್ನುವಂತ ಒಂದು ಈ ಡೈರೆಕ್ಷನ್ ಸಿಕ್ಕದ್ಮೇಲೆ ಇದು ದೇಹದ ಯಾವ ಯಾವ ಭಾಗಗಳಿಗೆ ತಗಲಿದೆ ಅಂತ ಆ ಭಾಗಗಳ ಒಂದೊಂದು ಸಿಂಪ್ಟಮ್ಸ್ನ ವಿಶ್ಲೇಷಣೆ ಮಾಡಿ ಅದಕ್ಕೆ ತಕ್ಕನಾದ ಯಾವುದು ಅವಶ್ಯಕತೆನೋ, ಯಾಕಂದ್ರೆ ಇಡೀ ದೇಹನ ನಾವು ಸ್ಕ್ಯಾನ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲದಕ್ಕೂ ಪರೀಕ್ಷೆ ಮಾಡ್ತಾ ಹೋದ್ರೆ ನಮ್ಮ ಟ್ರೀಟ್ಮೆಂಟ್ಗಿನ ತಪಾಸಣೆಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಸೊ ಹಾಗಾಗಿ ಅದನ್ನ ನೋಡಿ ಯಾವ್ದು ಅತ್ಯವಶ್ಯಕತೆಯನ್ನು ಅಂತದನ್ನ ಮಾತ್ರ ಪರೀಕ್ಷೆ ಮಾಡ್ತೀವಿ. ಇವಾಗ ಒಂದ್ ಮೂತ್ರ ಪರೀಕ್ಷೆಯಲ್ಲಿ ಇರ್ಬೋದು, ರಕ್ತ ಪರೀಕ್ಷೆಯಲ್ಲಿ ಇರ್ಬೋದು, ಗೊತ್ತಾದ್ರೆ ಮಾತ್ರ ಕಿಡ್ನಿಗೆ ಹೋಗ್ತೀವಿ. ಕಿಡ್ನಿದ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಕಿಡ್ನಿ ಬಿಟ್ಟು ಬಿಡ್ತೀವಿ. ಈಗ ನರದ ಪ್ರಾಬ್ಲಮ್ ಇದ್ರೆ ನರದ ಬಯಾಪ್ಸಿ ಆಗ್ಬೋದು, ಇಲ್ಲ ಎಷ್ಟೋ ಸಲ ಬಯಾಪ್ಸಿ ಇಲ್ಲದೇನು ಗೊತ್ತಾಗುತ್ತೆ ನಮ್ಗೆ. ಸೊ ಹಾಗಾಗಿ ಇದೊಂದು ಕಾಂಪ್ಲಿಕೇಟೆಡ್ ಸೈಂಟಿಫಿಕ್ ಏರಿಯಾ.
1: ಸರ್, ಈಗ ಬಯಾಪ್ಸಿ ಅಂತ ಅನ್ನೋದೇ ಒಂಥರ ದೊಡ್ಡದು ಚಿಕಿತ್ಸೆ ಭಾಗ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಎಲ್ಲರೂ ಕೂಡ. ಗುಳಿಗೆಗಳಿಂದ ಸಾಮಾನ್ಯ ನೀವು ಫಸ್ಟಿಗೆ ಟ್ರೀಟ್ಮೆಂಟ್ ಕೊಡ್ತೀರಲ್ಲ, ಅದರಿಂದನೇ ಇದು ಗುಣ ಆಗಲ್ವಾ?
0: ಆಗುತ್ತೆ. ಆದರೆ ಬಯಾಪ್ಸಿ ಯಾಕೆ ಮುಖ್ಯ ಅಂದರೆ, ಒಂದು ಲೂಪಸ್ ಅನ್ನೋಂಥ ಕಾಯಿಲೆ ಶುಗರ್ ಇದ್ದ ಹಾಗೆ ಒಂದ್ಸಲ ಬಂದರೆ ಜೀವನ ಪೂರ್ತಿ ಇರುವಂಥ ಕಾಯಿಲೆ.
1: ಓಕೆ.
0: ಒಬ್ಬ ಮನುಷ್ಯನಿಗೆ ಅದಕ್ಕೊಂದು ಖಚಿತವಾದ ಸಾಕ್ಷಿ ಇದ್ರೆ
1: ಮಾತ್ರ ಹೇಳ್ತೀರಾ ನೀವು,
0: ಹೇಳಿದ್ರೆ ಉತ್ತಮ.
1: ಹೌದು.
0: ಯಾಕೆಂದ್ರೆ ಈ ಕಾಯಿಲೆ ಬಂದವರಲ್ಲಿ ಗರ್ಭಿಣಿಯಾದಾಗ ತೊಂದರೆ ಹೆಚ್ಚಾಗುತ್ತೆ. ಆದ್ರಿಂದ ಗರ್ಭಧಾರಣೆಲಾಗ್ಲಿ ಮಗು ಹುಟ್ಟಿದ ಮೇಲಾಗ್ಲಿ ನಾನಾ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ನಾವು ಪ್ರೆಗ್ನೆನ್ಸಿನ ಅಲೋ ಮಾಡ್ತೀವಿ. ಸೊ ಹಾಗಾಗಿ ಖಚಿತವಾದ ಡಯಾಗ್ನೋಸಿಸ್ ಆಗುವಂಥದ್ದು ಬಹಳ ಮುಖ್ಯ,
1: ವಿಶೇಷವಾಗಿ ಚಿಕ್ಕ ಹೆಣ್ಮಕ್ಕಳಲ್ಲಿ. 14 ಏನು ಶುರುವಾಗುತ್ತೆ, ಒಂಥರ ಟೀನೇಜ್ ಅಂತ ನೋಡೋಣ ಸ್ಟಾರ್ಟಿಂಗ್ನಲ್ಲಿ. ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾರೆ, ತಾವು ಹೇಳಿದಂಗೆ 30-40 ವರ್ಷದವರೆಗೂ ಅವ್ರಿಗೂ ಈ ಸಮಸ್ಯೆ ಬಾಧಿಸ್ಬೋದು ಅಂಥೇಳಿ. ಲೂಪಸ್ ಕಾಯಿಲೆ ಬಂದಿದೆ ಅಂತ ನಂತರವೇ ನೀವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಸರಿಪಡಿಸ್ತೀರಾ?
0: ಹೌದು.
1: ಹಾಗಾಗಿ ನಂತರ ದಿನಮಾನಗಳಲ್ಲಿ ಅವರು ಏನೇನು ಗರ್ಭಧಾರಣೆ ಮಾಡೋದು, ಏನೇನಿದೆ, ಏನೇನಿರ್ತದೆ ಅದನ್ನೆಲ್ಲ ಮುಂದುವರಿಸ್ಬೋದು. ಆ ಸಮಯದಲ್ಲಿ ಗೊತ್ತಿರದೇನೆ ಈಗ ಗರ್ಭಧಾರಣೆ ಆಯಿತು ಅಂತಂದರೆ ಅದರ ಪರಿಣಾಮಗಳು ಏನೇನಿರುತ್ತೆ?
0: ಹೌದು. ಎಷ್ಟೋ ಸಲ ಪ್ರೆಗ್ನೆಂಟ್ ಆದಾಗಲೇ ಮೊದಲನೇ ಬಾರಿಗೆ ಇದು ಲೂಪಸ್ ಅಂತ ಗೊತ್ತಾಗುತ್ತೆ. ಯಾಕೆ ಅಂದರೆ ಲೂಪಸ್ ಕಾಯಿಲೆ ಇನ್ನೊಂದು ಲಕ್ಷಣ ಪದೇ ಪದೇ ಅಬಾರ್ಷನ್ಸ್ ಆಗುವಂಥದ್ದು. ಸೊ ಹಾಗಾಗಿ ಮೊದಲನೇ ಸಾರ್ತಿ ಬಹಳಷ್ಟು ಜನಕ್ಕಾಗುತ್ತೆ, ಎರಡನೇ ಸಲ ಅಬಾರ್ಷನ್ ಆಗುತ್ತೆ, ಮೂರನೇ ಸಲ ಅಬಾರ್ಷನ್ ಆಗುತ್ತೆ. ಕಾಯಿಲೆ ಗರ್ಭವತಿ ಆದಾಗ ಹೆಚ್ಚಾಗುತ್ತೆ. ಲೂಪಸ್ ಕಾಯಿಲೆ ಇರೋರು ಪ್ರೆಗ್ನೆಂಟ್ ಆಗಬಾರ್ದು ಅಂತ ನಾನು ಹೇಳಲಿಲ್ಲ, ಮಗು ಆಗಬಾರ್ದು ಅಂತ ಹೇಳಲಿಲ್ಲ. ಕಾಯಿಲೆನ ಮೊದಲು ಕಂಟ್ರೋಲ್ ಮಾಡಿ ಆ ಕಾಯಿಲೆ ಒಂದು ಕಂಟ್ರೋಲ್ ಸ್ಟೇಟಲ್ಲಿ ಅಟ್ಲೀಸ್ಟ್ ಒಂದು 1.5-2 ವರ್ಷ ಇರಬೇಕು, ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ
1: ಮಾಡಬೇಕು. ಈಗ ಕಾಯಿಲೆ ಇದೆ ಅಂತ ಗೊತ್ತಾದ ನಂತರ ಚಿಕಿತ್ಸೆ ಕೊಟ್ಬಿಟ್ಟು ಆಮೇಲೆ ಅವರು ಮುಂದಿನ ನಿರ್ಧಾರ ತಗೋತಾರೆ ದಂಪತಿಗಳು.
0: ಹೌದು.
1: ಗೊತ್ತಿರದೇನೆ ಏನಾರ ಆಯ್ತಂತಂದ್ರೆ ಆರಂಭದಲ್ಲಿ ಅದು ಲೂಪಸ್ ಇದೆ ಅಂತ ಗೊತ್ತಾಗತ್ತೆ ಅನ್ಕೋಣ. ಆಯ್ತು, ಗೊತ್ತಿರಲಿಲ್ಲ, ಪ್ರೆಗ್ನೆನ್ಸಿನೂ ಆಯ್ತು, ಲೂಪಸ್ ಅಂತ ಗೊತ್ತಾಯ್ತು, ಹೇಗೆ ಸರ್ ಚಿಕಿತ್ಸೆ ಆವಾಗ?
0: ಸೊ ಏನು ಯಾಕೆ ಇದು ಮುಖ್ಯ ಆಗುತ್ತೆ ಅಂದ್ರೆ, ಒಂದು ಗರ್ಭಧಾರಣೆ ಸ್ಥಿತಿನಲ್ಲಿ ಬರುವಂತ ಕೆಲವು ಹಾರ್ಮೋನ್ಸ್ ಇಂದ ಕಾಯಿಲೆ ಹೆಚ್ಚಾಗುತ್ತೆ. ಬಹಳಷ್ಟು ಸಲ ಆ ಪ್ರೆಗ್ನೆನ್ಸಿ ಉಳಿಯೋದಿಲ್ಲ, ಅಬಾರ್ಷನ್ ಆಗಿ ಮಧ್ಯದಲ್ಲೇ ಹೊರಟೋಗುತ್ತೆ. ಇದು ಮೊದಲನೇದು. ಎರಡನೇದು, ಹಾಗೆ ಲೂಪಸ್ ಕಾಯಿಲೆ ಹೆಚ್ಚಿದ್ರೆ ಲೂಪಸ್ ಕಾಯಿಲೆಗೆ ಕೊಡುವಂತ ಎಷ್ಟೋ ಔಷಧಿಗಳು ಗರ್ಭಧರಿಸಿರುವಂತ ಸ್ತ್ರೀಗಳಿಗೆ ಕೊಡೋ ಹಾಗಿಲ್ಲ ನಾವು. ಯಾಕೆಂದ್ರೆ ಅದು ಆ ಸ್ಥಿತಿಯಲ್ಲಿ ತಾಯಿಗೂ ಒಳ್ಳೇದಲ್ಲ, ಮಗುಗೂ
1: ಒಳ್ಳೇದಲ್ಲ.
0: ಸೊ ಹಾಗಾಗಿ ಇದೆರಡೂ ವಿಷಯಗಳಿರೋದ್ರಿಂದ ಅದಕ್ಕೆ ನಾವು ಹೇಳೋದು ಕರೆಕ್ಟಾಗಿ ಪ್ಲಾನ್ಡ್ ಪ್ರೆಗ್ನೆನ್ಸಿ ಅಂತ ಹೇಳಿ ಹೇಳ್ತೀವಿ. ಅದನ್ನು ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು.
1: ಡಾಕ್ಟ್ರೆ, ತಾವು ಹೇಳ್ತಾ ಇದ್ದೀರಲ್ಲ, ಈಗ ಸಂಶಯ ಬಂದ್ಬಿಡುತ್ತೆ, ಕೆಲವು ಸಲ ಮಕ್ಕಳಾಗಿರಲ್ಲ ಅವರಿಗೆ ಲೂಪಸ್ ಕಾಯಿಲೆಗಳು ತಗಲಿರಬಹುದಾ ಅಂತನೋಂಥದ್ದು. ಸೀದಾ ನಮ್ಗೆ ಮಕ್ಕಳಾಗಲಿಲ್ಲ ಅಂತ ತಿಳ್ಕೊಂಡು ಹೋಗಿ ವೈದ್ಯರ ಕಡೆ ತಪಾಸಣೆ ಮಾಡಿಕೊಂಡು IVF ಇತ್ಯಾದಿ ಆ ಎಲ್ಲ ಹಂತಗಳಿಗೆ ಹೋಗೋದಕ್ಕಿಂತ ಮುಂಚೆ ಬಹುಶಃ ಲೂಪಸ್ ಕಾಯಿಲೆಯನ್ನು ಕೂಡ ಒಂದ್ಸಲ ತಪಾಸಣೆ ಮಾಡ್ಕೋಬೇಕೇನೋ ಅನಿಸುತ್ತೆ ಕೆಲಸ.
0: ತಪ್ಪಿಲ್ಲ ನೀವು ಹೇಳಿದ್ರಲ್ಲಿ. ಯಾಕೆಂದ್ರೆ ನೀವು ಯಾವುದೇ ಇನ್ಫರ್ಟಿಲಿಟಿ ಕ್ಲಿನಿಕ್ ಹೋದಾಗ ಲೂಪಸ್ಗೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳು ಗರ್ಭಧಾರಣೆಗೆ ಮುಖ್ಯ, ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡಿ ಅಂತ ಹೇಳಿ ಕರಿತೀವಿ. ಸೊ ಪದೇ ಪದೇ ಪ್ರೆಗ್ನೆನ್ಸಿ ಲಾಸ್ ಆದವರಿಗೆ ಯಾವುದೇ IVF ಸೆಂಟರ್ಗೆ ಹೋದ್ರೆ ಇದೆಲ್ಲ ತಪಾಸಣೆಗಳು ಆಗೇ ಆಗುತ್ತೆ. ಯಾಕೆ ಇವರಿಗೆ ಗರ್ಭ ನಿಲ್ತಾ ಇಲ್ಲ, ಇದೆಲ್ಲ ಯಾವುದು ಇಲ್ಲ ಅಂತ ಗೊತ್ತಾದಾಗ ಅಷ್ಟೇ IVF ಹೋಗ್ತಾರೆ. ಯಾಕೆಂದ್ರೆ ಕಾಯಿಲೆ ಇದ್ದಲ್ಲಿಗೆ ಮೊದಲು ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಹತ್ರ
1: ಕಳಿಸ್ತಾರೆ. ಈಗ ರಾಜ್ಯಾದ್ಯಂತ ನಮ್ಮ ಈ ಕಾರ್ಯಕ್ರಮವನ್ನ, ಬಹುತೇಕ ನಾಡಿನಾದ್ಯಂತ ಈ ಕಾರ್ಯಕ್ರಮವನ್ನ ನಮ್ಮ ಅನೇಕ ಕೇಳುಗರು ಕೇಳ್ತಾ ಇದ್ದಾರೆ. ಅವರಿಗೆ ಈಗ ನಾವು

0: ಒಬ್ಬರಿಗೇನೆ ಈ ರೀತಿಯಾದಂತಹ ಒಂದು ಕಾಯಿಲೆ ಇದೆ ಅಂತ ಯಾರೋ ಒಬ್ಬ ವೈದ್ಯರಲ್ಲಿ ಹೇಳಿದಾಗ ಅಲ್ಸಿ ದೂರ ಹೋಗಬೇಕಾಗತ್ತಾ? ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಸರ್ ಚಿಕಿತ್ಸೆ ಇದೆ?
1: ಬೆಂಗಳೂರು ಒಂದೇ ಅಲ್ಲ, ನಮ್ಮ ಮೈಸೂರಲ್ಲಿ ಇದಾರೆ ವೈದ್ಯರು, ಮತ್ತೆ ಇದರಲ್ಲಿ ಹುಬ್ಳಿ ಧಾರವಾಡದಲ್ಲಿ ಇದಾರೆ, ಬೆಳಗಾವಲ್ಲಿ ಇದಾರೆ, ಗುಲ್ಬರ್ಗದಲ್ಲಿ ಇದಾರೆ, ಮಂಗಳೂರಲ್ಲಿ ಇದಾರೆ. ನಾನು ಹೇಳದ ಹಾಗೆ
0: ದೊಡ್ಡ ದೊಡ್ಡ
1: ಶಹರಗಳಲ್ಲಿ ಇದಾರೆ, ಸಣ್ಣ ಸಣ್ಣ ಕಡೆ ಇಲ್ಲ ಅಷ್ಟೇ.
0: ಈಗ ಈ ಹೆಣ್ಮಕ್ಳಿಗೆ ಎಂತ ಪಿ ಸಿ ಓಡಿ ಸಮಸ್ಯೆ ಇತ್ಯಾದಿಗಳೆಲ್ಲ ಏನೋ ಇರ್ತವೆ, ಆಮೇಲೆ ಈಗಿನ ಯುವತಿಯರಲ್ಲಿ ಕೆಲವು ಸಮಸ್ಯೆಗಳಿವೆ, ಮದುವೆ ಆಗಲಿಕ್ಕೆ ಅವ್ರು ಯಾವತ್ತೂ ರೆಡಿ ಆಗ್ತಿರಂಗಿಲ್ಲ. ಆವಾಗ ಈ ಬೇರೆ ಬೇರೆ ಕಾಯಿಲೆಗಳು ಅವ್ರನ್ನ ಕಾಡ್ತಿರಬಹುದು. ಯಾಕಂದರೆ ಮದುವೆ ಆದಾಗನೇ ಪ್ರೆಗ್ನೆನ್ಸಿ ಆಗ್ಬೋದು, ಪ್ರೆಗ್ನೆನ್ಸಿ ಆಗೋ ಟೈಮಲ್ಲೇ ಈ ಲೂಪಸ್ ಇತ್ಯಾದಿ ಟೆಸ್ಟಿಂಗ್ ಎಲ್ಲ ನಡೀತದೆ. ಅವರು ಹೇಗೆ ಮುಂಜಾಗ್ರತೆ ವಹಿಸ್ಕೋಬೇಕಾಗತ್ತೆ? ಒಂಟಿಯಾಗಿ ಬದುಕಿರ್ತಾರೆ, ಮತ್ತು ವಯಸ್ಸು ನೋಡಿದರೆ ತಾವು ಹೇಳ್ದಂಗೆ ಸರಿಯಾಗಿ ಈ ಲೂಪಸ್ ಕಾಯಿಲೆ ತಗೊಳ್ಳುವಂಥ ವಯಸ್ಸೇ ಇರುತ್ತದೆ.
1: ಸಿ, ಒಂದು ಅರ್ಥ ಮಾಡ್ಕೋಬೇಕು, ಲೂಪಸ್ ಕಾಯಿಲೆ ಬೇರೆ ಕಾಯಿಲೆಗಳಿಗೆ ನೋಡಿದ್ರೆ ಅಷ್ಟು ಕಾಮನ್ ಅಲ್ಲ, ಅದೃಷ್ಟವಶಾತ್ ರೇರ್ ಕಾಯಿಲೆ.
0: ಹೌದೌದು.
1: ಒಬ್ಬ ಫಿಸಿಷಿಯನ್ನ ಕೇಳಿದ್ರೆ ನಿನ್ನ ಜೀವಮಾನದಲ್ಲಿ ಎಷ್ಟು ಲೂಪಸ್ ಕಾಯಿಲೆ ನೋಡಿದ್ಯಾ ನೀನು ಅಂತ ಹೆಚ್ಚು ಅಂಶಗಳಿರಲ್ಲ. ಆದರೆ ನನ್ನ ತರ ಸಂಧಿವಾತ ತಜ್ಞನ ಕೇಳಿದ್ರೆ ನೀನ್ ಎಷ್ಟಪ್ಪ ನೋಡಿದ್ಯಾ ಅಂದ್ರೆ ಜೀವನ ಪೂರ್ತಿ ಅದನ್ನೇ ನೋಡ್ತಾ
0: ಇದ್ದೀನಿ.
1: ಹಾಗಾಗಿ ಇದು ಒಂದು ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತಿನ ದಿನ ಹೋಲ್ ಬಾಡಿ ಚೆಕಪ್ ಅನ್ನೋಂತ ಒಂದು ಕಾನ್ಸೆಪ್ಟ್
0: ಬರ್ತಾ ಇದೆ.
1: ಬಂದಿದ್ದು ಆಟೋ ಇಮ್ಯೂನ್ ಪ್ಯಾನಲ್ ಅಂತ ಹೇಳಿ ಮಾಡ್ತಾರೆ, ಇರೋ ಬರೋ ರಕ್ತ ಪರೀಕ್ಷೆ ಎಲ್ಲ ಎಲ್ಲರ ಮೇಲೂ ಮಾಡ್ತಾರೆ. ಇದು ಬಹಳ ತಪ್ಪು. ಯಾಕೆ ಅಂದ್ರೆ ಎಷ್ಟೋ ಜನಕ್ಕೆ ಈ ಆಟೋ ಆಂಟಿಬಾಡಿ ಟೆಸ್ಟ್, ನಾನು ಎ ಎನ್ ಎ ಅಂತ ಏನು ಹೇಳಿದೆ, 100ರಲ್ಲಿ 10 ಜನಕ್ಕೆ ಇದು ನಾರ್ಮಲ್ ಆಗಿರೋರಿಗೆ ಕೂಡ ಪಾಸಿಟಿವ್ ಇರುತ್ತೆ. ಸೊ ಆಂಟಿಬಾಡಿ ಇದ್ದಾಕ್ಷಣಕ್ಕೆ ನಮಗೆ ಕಾಯಿಲೆ ಇದೆ ಅಂತ ಖಚಿತವಾಗಿ ಹೇಳಕ್ ಆಗಲ್ಲ. ಸುಮ್ಮನೆ ಆ ಕಾಯಿಲೆಯ ಲಕ್ಷಣಗಳು ಇಲ್ಲದೆ ಇದ್ರೆ ಈ ತಪಾಸಣೆಗಳನ್ನ ಮಾಡಬಾರದು. ಕಾಯಿಲೆಗೆ ತಕ್ಕ ಅನುಗುಣವಾದ ತಪಾಸಣೆಗಳು ಏನಿದೆ ಅದಷ್ಟನ್ನೇ ಮಾಡಬೇಕು.
0: ತುಂಬಾ ಸರಿಯಾಗಿ ಹೇಳಿದ್ರಿ ಡಾಕ್ಟ್ರೆ. ಸಾಮಾನ್ಯ ವೈದ್ಯರಾದವರು ತಪಾಸಣೆ ಮಾಡಿಕೊಂಡು ಮುಂದುವರಿಬೇಕು ಅಂತ ಹೇಳ್ತಾರೆ, ಆದ್ರೆ ತಾವು ಹೇಳೋದು ಬಹಳ ಸೂಕ್ತ ಅನ್ಸುತ್ತೆ. ಆಯಾ ಕಾಯಿಲೆಗೆ ಅನುಗುಣವಾಗಿ ಒಂದು ಒಬ್ಬ ವೈದ್ಯರ ಕಡೆ ಹೋದಾಗ ಅವ್ರಿಗೆ ಸಂಬಂಧಪಡುವಂತಹ ಸಮಸ್ಯೆಗೆ ಅನುಗುಣವಾಗಿ ತಪಾಸಣೆಗೆ ಅವರನ್ನ ಒಡ್ಡಬೇಕು. ವೈದ್ಯರನ್ನ ಪದೇ ಪದೇ ಬದಲಾವಣೆ ಮಾಡ್ತಾ ಹೋಗ್ತಾರೆ ಕೆಲವೊಬ್ಬರು. ಏನು ಟ್ರೀಟ್ಮೆಂಟ್ ಅನುಸಾರವಾಗಿ ಅವರು ಕೂಡ ಒಂದಿಷ್ಟು ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ, ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಬರೀ ಚೆಕಪ್ಪೇ ಆಗುತ್ತೆ.
1: ಖಂಡಿತ. ಇದು ಹೇಗೆ ನಾವು ಶಾಪಿಂಗ್ ಹೋದಾಗ ಒಂದು ಮಾಲಲ್ಲಿ ವಿಂಡೋ ಶಾಪಿಂಗ್ ತರ, ಇದು ಡಾಕ್ಟರ್ ಶಾಪಿಂಗ್ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಯಾಕೆಂದ್ರೆ ಇದೇ ನೀವು ಒಬ್ಬ ರುಮಟಾಲಜಿಸ್ಟ್ ನ ಅಮೇರಿಕದಲ್ಲೋ ಲಂಡನ್ ಅಲ್ಲೋ ನೋಡ್ಬೇಕು ಅಂದ್ರೆ 3 ತಿಂಗಳು ಕಾಯ್ಬೇಕು, ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ನಮ್ಮ ದೇಶದಲ್ಲಿ ನನ್ನನ್ನು ಇವತ್ ನೋಡಿದವನು ನಾಳೆ ಇನ್ನೊಬ್ಬನ್ನ ನೋಡ್ಬೋದು ಹೋಗಿ. ಸೊ ಹಾಗಾಗಿ ಇದು ತಪ್ಪು. ಒಬ್ಬ ವೈದ್ಯನಲ್ಲಿ ನಂಬಿಕೆ ಬೇಕು. ಈ ಒಂದು ಮುಖ್ಯವಾಗಿ ನಾನು ಹೇಳೋದು ಎಲ್ರಿಗೂ ಶ್ರೋತೃಗಳಿಗೆ ಹೇಳೋ ಅಂತ ವಿಷಯ ಏನಂದ್ರೆ, ಕಾಯಿಲೆ ಬಂದ್ರೆ ಹೆದರಬೇಡಿ, ಇದಕ್ಕೆ ಚಿಕಿತ್ಸೆ ಇದೆ. ರೆಗ್ಯುಲರ್ ಆಗಿ ತಪಾಸಣೆ ಮಾಡಿ, ಏನುವೇ ಒಂದು ಕಾಯಿಲೆ ಲಕ್ಷಣಗಳು ಸಿಂಪ್ಟಮ್ಸ್ ಇರಲಿಲ್ಲ ಅಂದ್ರೂ 3 ತಿಂಗಳಿಗೆ ಒಂದ್ಸಲ ಹೋಗಿ ಸಿಂಪಲ್ ಟೆಸ್ಟ್ ಮಾಡ್ತಾರೆ, ಒಂದು ಸಿಂಪಲ್ ಯೂರಿನ್ ಪರೀಕ್ಷೆ, ಒಂದು ರಕ್ತ ಪರೀಕ್ಷೆ ಮಾಡ್ತಾರೆ. ಈಗ ಹೇಗೆ ಶುಗರ್ ಪೇಷಂಟ್ಸ್ಗೆ ಶುಗರ್ ಡಯಾಬಿಟೀಸ್ಗೆ ಶುಗರ್ ಟೆಸ್ಟ್ ಮಾಡ್ತಾರೋ ಅದೇ ತರ ಇದಕ್ಕೆ ಕೂಡ
0: ಲೂಪಸ್ ಅನ್ನ ಸರಿಯಾಗಿ ಚೆಕಪ್ ಮಾಡಿಸ್ಕೋಬೇಕು. ಅವ್ರಿಗೆ ಏನಾದರೂ ಅನಿಸಿದ್ರೆ, ಈಗ ನಾವು ಕಾರ್ಯಕ್ರಮಗಳ ಮೂಲಕವಾಗಿ ಜನರಿಗೆ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೇವೆ, ಹೀಗೆ ಒಂದು ಲೂಪಸ್ ಕಾಯಿಲೆ ಇದೆ, ಇದರಿಂದ ಈ ರೀತಿಯೆಲ್ಲ ಲಕ್ಷಣಗಳಿರುತ್ತೆ ಅಂತ ಗೊತ್ತಾಯಿತು. ಗೊತ್ತಾದ್ಮೇಲೆ ಅವರಿಗೆ ಸಮಸ್ಯೆ ಬಂದಾಗ ಅಥವಾ ಅವ್ರಿಗೆ ಏನೋ ಸಮಸ್ಯೆ ಇದೆ ಅಂತ ಅನಿಸಿದ್ರೆ ಚೆಕಪ್ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ನಿರ್ಧಾರ ಮಾಡ್ಕೋಬೇಕಾಗತ್ತೆ. ತಾವು ಹೇಳಿದಂಗೆ ಬಿ ಪಿ ಕಾಯಿಲೆ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಕೆಲವು ಸಮಸ್ಯೆಗಳಾಗಿರ್ಬೋದು, ನಿರಂತರವಾಗಿ ಚಿಕಿತ್ಸೆ ತಗೊಳ್ತಾನೆ ಹೋಗುವಂಥದ್ದು ಇದು ಹೊಸದಾದಂಥದ್ದು, ಮತ್ತು ಅಷ್ಟಾಗಿ ಕೇಳದೇ ಇರೋವಂಥ ಕಾಯಿಲೆ ಬಗ್ಗೆ ನೀವು ತುಂಬಾ ಸರಳವಾಗಿ ಬಹಳ ಒಳ್ಳೆಯ ವಿವರಣೆಯನ್ನು ಕೊಟ್ಟಿದ್ದೀರಿ. ಮತ್ತು ಯಾರೂ ಹೆದರೋ ಅವಶ್ಯಕತೆ ಇಲ್ಲ. ಡಾಕ್ಟರ್ಗಳು ಕಡಿಮೆ ಇರ್ಬೋದು, ಮತ್ತು ರೋಗ ಕಡಿಮೆ ಇರೋದನ್ನ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಕಾಯಿಲೆನೂ ಕೂಡ ಸಸ್ಪೆಕ್ಟ್ ಮಾಡಿದರೆ ನಿಮ್ಮ ಭಾಗದಲ್ಲಿದ್ದಂಥ ಯಾವುದಾದ್ರೂ ವೈದ್ಯರು ಲೂಪಸ್ ಕಾಯಿಲೆ ಏನಾದರೂ ಸರ್ ಇದೆ ಅಂತ ಏನಾದರೂ ದಯವಿಟ್ಟು ಚೆಕ್ ಮಾಡ್ತೀರಾ ಅಂತಲೂ ಕೇಳಬೇಕಾಗತ್ತೆ. ತಾವು ಈ ಒಂದು ಕಾಯಿಲೆ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ.
1: ನನ್ನನ್ನು ಕರೆಸಿ ಈ ಒಂದು ಅಪರೂಪದ ವಿಷಯದ ಬಗ್ಗೆ ನನ್ನನ್ನು ಕೇಳಿ ತಿಳ್ಕೊಂಡಿದ್ದಕ್ಕೆ ನಿಮಗೂ ಆಕಾಶವಾಣಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.
2: ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇದು ಇಂದಿನ ಆರೋಗ್ಯ ಸಂಚಿಕೆ.

ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭಕ್ಕೆ ವಿಜಯವಾಣಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಗೀತೆ ಹಾಡಿದ್ದಾರೆ.

ಬಯಸದೇ ಬಂದ ಭಾಗ್ಯ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಗೀತೆ ಹಾಡಿದ್ದಾರೆ. ಜೀವದೇಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ಅಪರಾಧಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಚಿವುದೇಶಂಕರ್ ಅವರ ಗೀತೆಗೆ ಸತ್ಯಂ ಅವರ ಸಂಗೀತವಿತ್ತು. 10:43:45 ಗೀತ ಚಂದ್ರಿಕೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ.

ತುಮಾರೇಲಿಯೇ ಚಿತ್ರಕ್ಕೋಸ್ಕರ ಲತಾ ಮಂಗೇಶ್ಕರ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ನಕ್ಷ್ ಅವರ ಗೀತೆಗೆ ಜಯದೇವ್ ಅವರ ಸಂಗೀತವಿತ್ತು. ಮುಂದಿನ ಗೀತಚಂದ್ರಿಕೆಯಲ್ಲಿ ಮುಂದಿನ ಹಾಡು ಹೊಂಬಿಸಲು ಚಿತ್ರದು. ಎಸ್ ಜಾನಕಿ ಗೀತೆ ಹಾಡಿದ್ದಾರೆ. ಗೀತಪ್ರಿಯ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.